ಕನಿವೆ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮುದ್ರಣ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ನಡುವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಹೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮ ನಮ್ಮ ನಮ್ಮ ನೆಚ್ಚಿನ ಹಾನಿಲೋಕ ಕಾರ್ಯಕ್ರಮದಲ್ಲಿ ಈ ದಿನ ಅಜ್ಜಿ ಸಾಕಿದ ಹುಂಜ ಎನ್ನುವ ಪುಟ್ಟಕಥೆಯನ್ನ ನಿಮ್ಮೆಲ್ಲರಿಗೂ ತಿಳಿಸಲು ಹಾಜರಿದ್ದಾರೆ ಕುಮಾರಿ ಜ್ಯೋತಿಕಾರ್ ಅವರು. ಇವರು ಬುದಿಕೋಟೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ. ಇವರಿಗೆ ನಮ್ಮ ದಿನ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ನಿಮ್ಮ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿಕಾ ಅವರೇ.
1: ನಮಸ್ಕಾರ
0: ಜ್ಯೋತಿಕಾ ಅವರೇ. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿಕಾ. ನಾನು ಬೂದಿಕೋಟೆ ಗ್ರಾಮದ ನಿವಾಸಿ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾನು ಹೇಳುತ್ತಿರುವ ಕಥೆಯ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದು ಊರಿನಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ವಾಸವಾಗಿದ್ದಳು. ಅವಳು ತನ್ನ ಮನೆಯ ಕೆಲಸಕ್ಕಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಳಲ್ಲದೆ ಜೊತೆಗೆ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು. ಪ್ರತಿದಿನ ಬೆಳಿಗ್ಗೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗುತ್ತಿತ್ತು. ಆಗ ಅಜ್ಜಿ ಎದ್ದು ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು. ಆದರೆ ಅವರಿಬ್ಬರಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ರಿಸಬೇಕೆನ್ನಿಸುತ್ತಿತ್ತು. ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡುತ್ತಿರಲಿಲ್ಲ. ಹೀಗಾಗಿ ಆ ಹೆಣ್ಣು ಮಕ್ಕಳು ವಿಪರೀತ ಬೇಸಾರ ಪಟ್ಟುಕೊಂಡಿದ್ದರು. ಒಮ್ಮೆ ಅವರಿಗೆ ಹುಂಜವು ಬೆಳಿಗ್ಗೆ ಕೂಗುವುದರಿಂದ ತಾನೇ ಅಜ್ಜಿ ನಮ್ಮನ್ನು ಎಬ್ಬಿಸಿ ಕೆಲಸ ಮಾಡಲು ಹೇಳುವುದು. ಹುಂಜವೇ ಇಲ್ಲದಿದ್ದರೆ ಆಗ ಅಜ್ಜಿ ನಮ್ಮನ್ನು ಅಷ್ಟು ಮುಂಚೆ ಎಬ್ಬಿಸಲು ಸಾಧ್ಯವಾಗುವುದಿಲ್ಲ ಎಂಬ ಯೋಚನೆ ಬಂದಿತು. ಕೂಡಲೇ ಅವರಿಬ್ಬರು ಸೇರಿಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ದೂರ ತೆಗೆದುಕೊಂಡು ಹೋಗಿ ಸಾಯಿಸಿಬಿಟ್ಟರು. ಇಬ್ಬರು ಮನೆಗೆ ಬಂದವರೇ ಇನ್ನೂ ಮುಂದೆ ತಾವಿಬ್ಬರು ಸುಖವಾಗಿ ನಿದ್ರೆ ಮಾಡಿ ನಿಧಾನವಾಗಿ ಏಳಬಹುದೆಂದು ಲೆಕ್ಕಾಚಾರ ಹಾಕುತ್ತಾ ಅಜ್ಜಿಗೆ ಹುಂಜದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬರದಂತೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದರೆ ಆ ರಾತ್ರಿ ಅವರು ತಾವಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಗಲಿಲ್ಲ. ಅವರ ನೆಮ್ಮದಿ ಮತ್ತಷ್ಟು ಹಾಳಾಯಿತು. ಕಾರಣ ಹುಂಜವಿಲ್ಲದರಿಂದ ದಿನವೂ ಅವರಿಬ್ಬರನ್ನು 5 ಗಂಟೆಗೆ ಎಬ್ಬಿಸುತ್ತಿದ್ದ ಆ ಅಜ್ಜಿಗೆ ಸರಿಯಾದ ಸಮಯ ಅರಿವು ಇಲ್ಲವದರಿಂದ ಮುಂಜಾನೆ 4 ಗಂಟೆಗೆ ಅವರನ್ನು ಎಬ್ಬಿಸಿ ಕೆಲಸ ಮಾಡಲು ಆಜ್ಞಾಪಿಸಿದಳು. ಹೆಚ್ಚು ಬೇಸರವಾಗಿ ತಾವು ಅನ್ಯಾಯವಾಗಿ ಹುಂಜವನ್ನು ಕೊಂದು ಅರಿವಾಯಿತು. ಆದರೇನು, ಕಾಲ ಮುಂಚಿ ಹೋಗಿತ್ತು. ಮತ್ತೆ ಅವರ 4 ಗಂಟೆಗೆ ಎದ್ದು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು.
0: ಇದುವರೆಗೂ ಕೇಳಿದರಲ್ಲವೇ ಪುಟಾಣಿ ಲೋಕ ಕಾರ್ಯಕ್ರಮದಲ್ಲಿ ಅಜ್ಜಿ ಸಾಕಿದ ಹುಂಜದ ಬಗ್ಗೆ ಪುಟ್ಟದಾದ ಕಥೆಯನ್ನು ತುಂಬಾ ಸೊಗಸಾಗಿ ಜ್ಯೋತಿಕಾ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಜ್ಯೋತಿಕಾ ಅವರೇ.
1: ಧನ್ಯವಾದಗಳು
0: ಜ್ಯೋತಿಕಾ ಅವರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಈಗ ಕೇಳಿ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 95.4 MHz FM ನಲ್ಲಿ.

0: ಬೆಳೆಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
1: ನಮ್ಮ ಬಳಿ.

ಆತ್ಮೀಯ ನಮ್ಮದೊಂದು ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನೂ ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000 ಮಂದಿ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕ ಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯೂ ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋಧನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋಧನನ ಅಂತರಾಲದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋಧನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ
ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏರುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪಾವಿತ್ರ್ಯತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅದನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತ ಪೀಠಿಕ, ವಿನಯ ಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು, ಕೃಷಿ ಅಧಿಕಾರಿ ಕೃಷಿ ಇಲಾಖೆ ಬೂದಿಕೋಟೆ. ಬಂದಿದಾರಲ್ಲ ಒಳ್ಳೆ ಒಳ್ಳೆ ರೈತರು ಬಂದಿದ್ದಾರೆ. ನಮ್ಮ ರೆಡ್ಡಿ ಅವರು ಬಂದಿರೋದ್ರಿಂದ ನಮ್ಗೆ ಒಳ್ಳೆ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನಾವು ಎಷ್ಟೇ ಬುಕ್ ಅಲ್ಲಿ ಓದ್ಬೋದು, ಏನ್ ಮಾಡ್ಬೋದು, ಬಟ್ ಅವ್ರು ರಿಯಲ್ ಸೈಂಟಿಸ್ಟ್. ಅವ್ರು ಹೊಲದಲ್ಲಿ ಕೆಲಸ ಮಾಡಿ, ತೋಟದಲ್ಲಿ ಕೆಲಸ ಮಾಡಿ, ಅವ್ರಿಗೆ ಏನು ಕಷ್ಟ ಅನುಭವ ಏನಿದೆ, ಯಾವ್ದನ್ನ ಬಳಸ್ಬೇಕು ಯಾವ್ದನ್ನ ಬಳಸಬಾರ್ದು ಅಂತೇಳಿ ನನಗೆ ಇನ್ನು 10 ವರ್ಷ ಆದ್ರೆ ಎಕ್ಸ್ಪೀರಿಯನ್ಸ್ ಬರಲ್ಲ, ಅದು ಅವ್ರ ತಗೊಂಡಿದ್ದಾರೆ. ಹಾಗಾಗಿ ಅವ್ರು ನಿಮ್ಮ ಹತ್ರ ಇರ್ತಕ್ಕಂಥದ್ದು ಎಲ್ಲ ನಮ್ಮ ಎಲ್ಲರ ಒಂದು ಸಂತೋಷ ಅಂತ ನಾನು ಭಾವಿಸ್ತಾ. ನಾವು ಮೇನ್ ಕೃಷಿ ಇಲಾಖೆಯಿಂದ ಇವತ್ತು ಏನಪ್ಪ ಬಂದಿರೋದು ಅಂತಂದ್ರೆ, ಯಥೇಚ್ಛವಾಗಿ ನಾವು ಇವಾಗ ಕೆಮಿಕಲ್ಸ್ ಬಳಸ್ತಾ ಇದ್ದೀವಿ. ರೆಡ್ಡಿ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ, ಅವ್ರು ಅದ್ರಲ್ಲೂ ಮುಳುಗಿ ಎದ್ದು ಬಿಟ್ಟು ಇವಾಗ ಆಚೆ ಬಂದಿದ್ದಾರೆ ಅವ್ರು. ಆಯ್ತಾ, ನೀವು ಎಲ್ಲರೂ ಏನ್ ಮಾಡಿದ್ರು, ಇನ್ನು ಮುಳುಗ್ತಾ ಇದೀವಿ, ಆಚೆ ಬರೋದು ಅನ್ನೋದು ಗೊತ್ತಿಲ್ಲ. ಆಯ್ತಾ, ಕೆಮಿಕಲ್ಸ್ ನ ನಾವು ಯಥೇಚ್ಛವಾಗಿ ಬಳಸ್ತಾ ಇದೀವಿ, ಇದು ಕೇಂದ್ರ ಸರ್ಕಾರದ ಗಮನಕ್ಕಿದೆ. ಆಯ್ತಾ, ಅದ ಹಾಗಾಗಿ ನಮ್ಗೆ ಕೇಂದ್ರ ಸರ್ಕಾರದಿಂದನೇ ಒಂದು ಇದು ಕೊಟ್ಟಿದ್ದಾರೆ ಶೆಡ್ಯೂಲ್. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕ ಇದನ್ನು ಬಳಸಿ ಆರೋಗ್ಯ ಹಾಳು ಮಾಡ್ಕೊತಾ ಇರೋದು, ಮತ್ತೆ ಜನರ ಆರೋಗ್ಯ ಹಾಳು ಮಾಡ್ತಾ ಇರೋದು, ಡಿಸ್ಟಿಕ್ ಅಲ್ಲಿ ಯಾವ್ದಾದ್ರು ಟಾಪ್ ಅಲ್ಲಿ ಇದಾವೆ ಅಂತಂದ್ರೆ, ಈಗ 4 ಜಿಲ್ಲೆ ಕೊಟ್ಟಿದ್ದಾರೆ ಈ ತರ ಟ್ರೈನಿಂಗ್ ಮಾಡಿ ರೈತರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ. ಅದರಲ್ಲಿ ಕೋಲಾರ ಜಿಲ್ಲೆ ಕೂಡ ಒಂದು. ಆಯ್ತಾ, ಇನ್ ಲೆಕ್ಕ ಕೇಳಿ ನಾವ್ ಎಷ್ಟು ಯೂಸ್ ಮಾಡ್ತಾ ಇದೀವಿ ಅಂತೇಳಿ. ಅದು ಏನು ಹೆಂಗೆ ಅಂತ ನಾನು ಹೇಳ್ತೀನಿ. ಅವರು ನಮ್ಮ ರೆಡ್ಡಿ ಅವರು ಸ್ವಲ್ಪ ಹೇಳಿದಾರೆ, ನಾನು ಅದಕ್ಕೆ ಹೇಳ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಒಂದು ಅರಿವು ಮೂಡಿಸೋ ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿ ನಡೆದಿದ್ದೀವಿ. ಎಲ್ಲರೂ ಬಂದಿದ್ರ ತುಂಬಾ ಸಂತೋಷ. ಏನ್ ಆಗ್ತಾ ಇದೆ ಅಂತಂದ್ರೆ, ಇವಾಗ ಫಸ್ಟ್ ನೀವೆಲ್ಲ ಮಾಡ್ತಾ ಇದ್ರಿ ಕೃಷಿ ಮಾಡಿರೋದು, ನೀವೆಲ್ಲ ಚೆನ್ನಾಗಿ ನೋಡ್ಬಿಟ್ಟಿದ್ರಿ. ಹೌದಿಲ್ಲ, ಚಿಕ್ಕವಾಗಿ

0: ಇರ್ತದೆ. ಅದೆಲ್ಲ ಯಾಕಾಗ್ತದೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಜಾಸ್ತಿ ಯಥೇಚ್ಛ ಕೆಮಿಕಲ್ಸ್ ಉಪಯೋಗಿಸಿ ಆಯುದ್ರಿಂದ ಬರ್ತಕ್ಕಂಥ ಪ್ರಾಡಕ್ಟ್ ನಾವೇನು ತಿಂತಾ ಇದೀವಿ ಆಹಾರ ಪದಾರ್ಥಗಳು, ಅದರಿಂದ ಹೆಚ್ಚು ಕಡಿಮೆ ಆಗಿ ಈ ತರ ಆಗ್ತಾ ಇದೆ. ಹಾಗಾಗಿ ಇವಾಗ ಇನ್ನೊಂದು ಹೇಳ್ಬೇಕಂತಂದ್ರೆ, ನಿಮ್ಗೆ ಈ ರಾಜಸ್ಥಾನ ಮತ್ತೆ ಪಂಜಾಬ್ ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ ಈ ಭತ್ತ ಮತ್ತೆ ಗೋಧಿ ಎಲ್ಲ, ಅದಕ್ಕೂ ಕೂಡ ಕೆಮಿಕಲ್ಸ್ ಜಾಸ್ತಿ ಹಾಕ್ತಾರೆ. ಯಾವಾಗ ಯೂರಿಯಾ ಎಸ್ಪೆಷಲಿ ಯೂರಿಯಾ ಎಲ್ಲ ಜಾಸ್ತಿ ಹಾಕಿ ಹಾಕಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಆಯ್ತಾ. ಅಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತಾನೆ ಮಾಡಿದ್ದಾರೆ ಪಂಜಾಬಿಂದ ಡೈಲಿ. ಹೇಳಿಕೆ ಇದು ಬಿಕನೇರ್ಗೆ, ರಾಜಸ್ಥಾನದಲ್ಲಿ ಬಿಕನೇರ್ ಅಂತ ಐತೆ, ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಜಾಸ್ತಿ ಇದಾವೆ. ಅಲ್ಲಿ ಡೈಲಿ ಕೀಮೋಥೆರಪಿಗೆ ಹೋಗ್ಬಿಟ್ಟು ಬರೋದಕ್ಕೆ ಕ್ಯಾನ್ಸರ್ ಟ್ರೈನ್ ಅಂತಾನೆ ಒಂದು ಟ್ರೈನ್ ಗೆ ಹೆಸರಿಟ್ಬಿಟ್ಟವ್ರೆ. ಆಗ ಆ ಟ್ರೈನ್ ವಿಶೇಷ ಏನಪ್ಪ ಅಂದ್ರೆ, ಆ ಟ್ರೈನ್ ಹೋದ್ರೆ ನೀವು ಯಾರನ್ನ ನೋಡಿದ್ರು ಯಾರನ್ನ ಕೇಳಿದ್ರು ಕ್ಯಾನ್ಸರ್ ಪೇಷಂಟ್, ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಕೀಮೋಥೆರಪಿ ತಗೊಂಡ್ರೆ ರೆಡಿ ಥೆರಪಿ ಮಾಡಿಸ್ಕೊಂಬರಕ್ಕೆ ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟೊಂದು ಅಲ್ಲಿ ಡಿಸೀಸು ಕಾಯಿಲೆ ಜಾಸ್ತಿ ಆಗಿದೆ. ಆ ಕಾಯಿಲೆಗಳು ಆ ಪರಿಸ್ಥಿತಿ ನಮ್ಮ ರೈತರಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಒಂದು ಉದ್ದೇಶ, ಮೇನ್ ಉದ್ದೇಶ. ಇವಾಗ ಇದೇನು ಹೊಸ ಜ್ಞಾನ ಅಲ್ಲ, ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಅದು ಪೊಲ್ಯೂಷನ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಕಡಿಮೆ ಯೂಸ್ ಮಾಡ್ಬೇಕಷ್ಟೇ. ಕಡಿಮೆ ಯೂಸ್ ಮಾಡ್ಬೇಕಂದ್ರೆ ಆಲ್ರೆಡಿ ಇಲ್ಲಿ ಒಬ್ಬ ಪರಿಣಿತರು ಇದಾರೆ ಆಲ್ರೆಡಿ ರೈತರು, ಇವ್ರು ಜಾಸ್ತಿ ಯೂಸ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ಮತ್ತೆ ಅದನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕು ಅಂತೇಳಿ ಅವ್ರು ಆಲ್ರೆಡಿ ತಿಳ್ಕೊಂಡು ಅವ್ರು ಈಚೆ ಬಂದಿದ್ದಾರೆ. ಇವಾಗ ಅವರು ರೆಡ್ಡಿ ಅವ್ರು ಏನು ಇವತ್ತು ಮಾಡ್ತಾ ಇಲ್ಲ, ನಾನು ಇಲ್ಲಿ ಕೃಷಿ ಅಧಿಕಾರಿ ಬಂದಾಗಿಂದ ನನಗೆ ಆಮೇಲೆ ಒಂದು ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಅವ್ರು ಪರಿಚಯ ಆಗಿದೆ. ಅವಾಗಿಂದನೂ ಅವರು ಟ್ರೈಕೋಡರ್ನ ನಮ್ಮ ಆಫೀಸಲ್ಲಿ ಸುಮಾರು ಜನಕ್ಕೆ ನಾವು ರೈತರಿಗೆ ಕೇಳ್ಕೊತೀವಿ ತಗೊಂಡೋಗಿ ತಗೊಂಡೋಗಿ ಅಂತೇಳಿ, ಯಾರು ತಗೊಂಡೋಗಲ್ಲ. ಅವರು ಸರ್ ಎಷ್ಟು ದಿನ ಅಷ್ಟು ಕೊಡಿ ನಿಮ್ಗೆ ಟ್ರೈಕೋಡರ್ನ ನಾನು ತಗೊಂಡೋಗ್ತೀನಿ ಅಂತೇಳಿ ಅವ್ರು ತಗೊಂಡೋಗಿ ಅವ್ರ ಜಮೀನಿಗೆ ಉಪಯೋಗಿಸ್ತಾ ಇದ್ದಾರೆ. ಇದೆಲ್ಲ ನಾವು ಕಲಿಬೇಕು ಬೇರೆಯವ್ರನ್ನ. ಇವಾಗ ಎಲ್ಲ ನಾನೇ ಮಾಡಿ ನಾನೇ ಕಲಿಬೇಕಂತಂದ್ರೆ ಆಗಲ್ಲ. ಪಕ್ಕದವ್ರು ಏನ್ ಮಾಡ್ತಾ ಇದ್ರೆ ನೋಡ್ಬಿಟ್ಟು ಅದ್ರಲ್ಲಿ ಏನ್ ಚೆನ್ನಾಗಿದೆ ನಮ್ಗೆ, ನಮ್ಗೆ ಏನ್ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನೋಡಿ ಕಲಿಬೇಕು. ಆತರ ಇವಾಗ ಅಂಗಡಿಗೆ ಹೋಗ್ತಾ ಇದ್ರೆ ಎಲ್ಲ ಬೆಳೆ ಮಾಡ್ತಾ ಇದ್ರಾ, ನಮ್ದು ಮೇನ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂತಂದ್ರೆ ಬೆಳೆ ಪರಿವರ್ತನೆ ಇಲ್ಲ. ಬೆಳೆ ಪರಿವರ್ತನೆ ಅಂದ್ರೆ ಒಂದ್ ಬೆಳೆ ಆದ್ಮೇಲೆ ಬೇರೆ ಡಿಫ್ರೆಂಟ್ ಬೆಳೆ ಮಾಡ್ಬೇಕು. ಹೌದಾ ಇಲ್ಲ? ನಾವೇನ್ ಮಾಡ್ತಾ ಇದೀವಿ, ರಾಗಿ ಮತ್ತೆ ತೊಗರಿ ಎಲ್ಲ ಮರ್ತಾ ಹೋಗಿದ್ದೀವಿ ಬಿಡೆ, ಶೇಂಗಾ ಎಲ್ಲ ಬೆಳೆದೆಲ್ಲ ಬಿಟ್ಬಿಟ್ಟಿದೀವಿ. ನಾವು ಬಿಟ್ಟಿದೀವಿ ಇಲ್ಲ ಕೇಳಿದ್ರೆ ಅಂದಿರು ಸಾರ್ ಇದು ಸಾರ್ ಅದು ಸಾರ್ ಅಂತಾರೆ. ಟೊಮೊಟೋ ಅಂದಿರಿ ಬರಲ್ಲ, ನವಿಲಿಗೆ ಬರಲ್ಲ, ಮತ್ತಿಲ್ಲ ಅದಕ್ಕೆ ಮಾತ್ರ ಅಂದಿಗೆ ಪ್ರಾಬ್ಲಮ್ ಇಲ್ಲ. ಟೊಮೊಟೋನಾರು ಕೋಸ್ನಾರು ಬಂದ್ಬಿಟ್ಟು ಅಂದ್ರೆ ನವಿಲಿಗೆ ಬಂದು ತಿಂದಾಗ್ತಾವೆ. ಹೌದಿಲ್ಲ? ರಾಗಿನ ಆದ್ರೆ ಅಲ್ಲೊಂದ್ ಅಲ್ಲೊಂದ್ ತಿನ್ಬಿಟ್ಟು ಏನೋ ಮೇಲ್ಗಡೆ ಕಟ್ ಮಾಡ್ತಾವ್ ಮತ್ತೆ ಬೇಕಾದ್ರೆ ಚಿಗುರು ಬರ್ತದೆ. ನಿಮ್ ಕೋಸ ನವಿಲಿಗೆ ತಿಂದಾಗ್ರೆ ಬರ್ತದಲ್ಲಪ್ಪ, ಅದಕ್ಕೆ ಮಾತ್ರ ಅಂದಿ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಅಂದಿ ಪ್ರಾಬ್ಲಮ್ ಇರೋದು ಯಾವ್ದಕ್ಕೆ? ರಾಗಿಗೆ ಆಯ್ತು ಇರ್ಲಿ, ಅದಕ್ಕೂ ಪ್ರಾಬ್ಲಮ್ ಐತೆ, ಇದಕ್ಕೂ ಪ್ರಾಬ್ಲಮ್ ಐತೆ.
1: ಬೆಳೆ ಮಾಡಿದ್ರೆ ಒಂದೇ ರೈಟಿಗೆ
0: ಶೇಂಗಾ ಶೇಂಗಾಗೆ ಎಷ್ಟಾಗ್ತೀವಿ ನಾವು ಈಗ ಬಂಡವಾಳ
1: ಎಷ್ಟು ಹಾಕಿರ್ಲಿ
0: ಕಡಿಮೆ ತಾನೆ
1: ತಾಟತ್ರ ಹೋಗ್ಬಿಡೋಕೆ.
0: ಇರ್ಲಿ, ನಾನ್ ಹೇಳ್ತಾ ಇರೋದು ಏನಂದ್ರೆ, ಇವಾಗ ನಾನು ಯಾರ್ದನ್ನ ಕೇಳಿದ್ರೆ ಅಪ್ಪ ಕಡಲೆಕಾಯಿ ಬಿಡಿ ಯಾವ್ದು, ನಾನು ಕೆಲವು ಬೆಂಡಗನಳ್ಳಿಯಲ್ಲಿ ಕದ್ರಿ ಲೇಪಾಕ್ಷಿ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ತರಿಸಿದ್ದೆ. ಎಷ್ಟು ಒಂದು ಗಿಡ ಕಿಲೋ ಕಾಯಿ
1: ಬಿಡ್ತದೆ ಟೊಮಾಟೋ ಕಾವಲಿ ಮಾಡ್ತೀವಲ್ಲ ಅದೇ ರೀತಿ
0: ಅಂತ
1: ರೈತರು ನೀರಿನ ಅದು ಮಾಡ್ತಾ ಇದ್ದಾರೆ.
0: ಅದೇ ಹೇಳ್ತೀನಿ ನಾನು, ಅದನ್ನ ಹೇಳ್ತೀನಿ. ಇವಾಗ ನೀರು ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಬೆಳೆಯೋದು ಅದು ಸೂಕ್ತ ಅಲ್ಲ. ಇವಾಗ ನಮ್ಮ ರೈತರು ಮನಸ್ಥಿತಿ ಹೇಗಿದೆ ಇಲ್ಲಿ, ಆಸೆ ಅನ್ನೋದು ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಗೌತಮ ಬುದ್ಧ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಬಿಟ್ಟು ಹೋಗ್ಬಿಟ್ಟವ್ನ. ಜೀವನ ಅರ್ಥ ಕುಡಿದ್ಬಿಟ್ಟು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ನೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನ ಆರಾಮಾಗಿರ್ತದೆ. ಬಟ್ ನಾವು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಇನ್ನೂ ಅವ್ರಿಗಿಂತ ಬುದ್ಧಿವಂತರ ಇದ್ದಲ್ಲಿ ನಾವು ನೋಡಕ್ ಹೋಗ್ತೀವಿ, ಲಾಸ್ಟ್ ಏನಾಗ್ತದೆ ಕಾಲು ಜಾರಿ ಬೀಳ್ತೀವಿ, ಸುಮಾರು ದಿನ ಬಿದ್ದಿದೀವಿ ಆಯ್ತಾ. ಇವಾಗ ನಾನು ಹೇಳಕ್ ಹೊರಟಿರೋದು ಏನಪ್ಪ ಅಂತಂದ್ರೆ, ಬೆಳೆ ಪರಿವರ್ತನೆ. ಇವಾಗ ನೀನ್ ಟೊಮೆಟೊ ಬೀಳ್ತಿದ್ರು ಬೆಳೆ, ನಾವೇನ್ ಬೇಡ ಅಂತ ಹೇಳಲ್ಲ, ಕೋಸ್ ಬೀಳ್ತಾ ಇದೆ ಬೆಳೆ, ಅದ್ ಬೆಳೆ ಪರಿವರ್ತನೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಬೆಳೆ ಪರಿವರ್ತನೆ ಮಾಡಿದ್ರೆ ಟೊಮೆಟೊ ಹಾಕಿದಕ್ಕೆ ನೆಕ್ಸ್ಟ್ ರಾಗಿ ಹಾಕ್ಬೇಕು, ಇಲ್ಲ ನೆಲಗಡ್ಲೆ ಹಾಕ್ಬೇಕು, ಇಲ್ಲ ತೊಗರಿ ಹಾಕ್ಬೇಕು. ನೀನ್ ಟೊಮೆಟೊ ಹಾಕಿದೀನಿ ನಾನು ಕೋಸ್ ಹಾಕ್ತೀನಿ ಅಂತಂದ್ರೆ ಅದ್ ಆಗ್ತಲ್ಲ. ಯಾಕಂದ್ರೆ ಅವೆಲ್ಲ ಆಲ್ಮೋಸ್ಟ್ ತರಕಾರಿ ಬೆಳೆಗಳು, ಒಂದೇ ಜಾತಿ ಒಂದೇ ಕುಟುಂಬಕ್ಕೆ ಸೇರಿದ ಬೆಳೆಗಳಿರ್ತವೆ. ನಾನು ಟೊಮೆಟೊ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ತೀನಿ ಅಂತಂದ್ರೆ ಆಗಲ್ಲ. ಇವಾಗ ಇದರಲ್ಲಿ ಆದಾಯ ಕಡಿಮೆ ನಾನು ಒಪ್ಕೋತೀನಿ, ಅಂದ್ರೆ ಏನಪ್ಪ ಇದ್ರಲ್ಲಿ ಒಂದು ಗ್ಯಾರಂಟಿ. ಇವಾಗ ಸರ್ಕಾರದವರು ಒಂದು ಕ್ವಿಂಟಲ್ ರಾಗಿಗೆ 5,205 ರೂಪಾಯಿ ಮಾಡಿದ್ರು ಈ ಸೀಸನ್ ಗೆ. ನೆಕ್ಸ್ಟ್ ಆಗ್ತಿರಲ್ಲ ನೀವು ಮಾರ್ಚ್ ಅಲ್ಲಿ ಎಷ್ಟು ಬರ್ತದೆ ನಿಮ್ಗೆ 5,205 ರೂಪಾಯಿ ಬರ್ತದಪ್ಪ ಒಂದ್ ಕ್ವಿಂಟಲ್ ರಾಗಿಗೆ. ಇದರಲ್ಲಿ ಗ್ಯಾರಂಟಿ ಐತೆ, ನೀನ್ 20 ಕ್ವಿಂಟಲ್ ಬೆಳೆದ್ರೆ ಅಷ್ಟು ದುಡ್ಡು ಬಂದೇ ಬರ್ತದೆ ಅಂತೇಳಿ. ನೀವು ಟೊಮೆಟೊ ಹಾಕಿದ್ರೆ ಯಾರನ್ನ ಗ್ಯಾರಂಟಿ ಕೊಡ್ತೀರಾ ನನ್ಗೆ 1 ಲಕ್ಷ ರೂಪಾಯಿ ಬಂದೇ ಬರ್ತದೆ ಇಲ್ಲ 5 ಲಕ್ಷ ಬಂದೇ ಬರ್ತದೆ ಅಂತೇಳಿ ಗ್ಯಾರಂಟಿ ಐತಾ? ಇಲ್ಲ. ಅವಾಗ ನಿಮ್ ಲಾಸ್ ನ ನೀವು ಕಡಿಮೆ ಮಾಡ್ಕೊಂಡು ಬಾಡ್ರಿ, ಟೊಮೆಟೊ ಮಾಡ್ರಿ, ನಿಮ್ ಅದೃಷ್ಟ ಚೆಕ್ ಮಾಡ್ಕೊಂಡ್ರೆ ನಾವೇನ್ ಬೇಡನಲ್ಲ. ನೆಕ್ಸ್ಟ್ ಆ ಟೊಮೆಟೊ ಹಾಕಿರೋ ಜಮೀನಿಗೆ ನೀವು ರಾಗಿ ಹಾಕಿ, ನೀರು ಇರ್ತವೆ, ನೀರಾವರಿ ಇರ್ತದೆ. ಇವಾಗ ವರ್ಷ 9 ಕಾಲ ಬೆಳೆಯತಕ್ಕಂತ ರಾಗಿಗೆ ಕೂಡ ಬಂದಿದ್ದಾವೆ ಆಯ್ತಾ. ನೀವು ವರ್ಷ ಪೂರ್ತಿ ಬೆಳಿಬಹುದು, ಬೇಸಿಗೆನಲ್ಲಿ ಬೆಳಿಬಹುದು, ಮುಂಗಾರಲ್ಲಿ ಬೆಳಿಬಹುದು, ಹಿಂಗಾರಲ್ಲಿ ಬೆಳಿಬಹುದು ಅಂತ ತಳಿಗಳು ಕೂಡ ನಮ್ಮ

0: ಇದಾವೆ, ನಾವು ಬೇಕಾದಷ್ಟು ಹೆಲ್ಪ್ ಮಾಡ್ತೇವೆ ರೈತರಿಗೆ ಬೆಳೆಯಲು. ಅದಾದ್ಮೇಲೆ ಇನ್ನೊಂದು ಕೋಸ ಹಾಕ್ತೀರಾ ಹಾಕಿ, ಇಲ್ಲ ಹೂವು ಹಾಕ್ತೀರಾ ಹಾಕಿ, ಅದಾದ್ಮೇಲೆ ಒಂದು ನೆಲಗಡಲೆ ಹಾಕಿ, ಅವಾಗ ನಿಮ್ ಜಮೀನು ಏನಾಗುತ್ತೆ ಅಂದ್ರೆ ಅದು ಒಳ್ಳೆ ಫಲವತ್ತತೆ ಆಗಿರ್ತದೆ. ಮೇನ್ ಬೆಳೆ ಪರಿವರ್ತನೆ ಮಾಡೋದು ಏನಕ್ಕೆ ಅಂತಂದ್ರೆ, ಟೊಮ್ಯಾಟೋದಲ್ಲಿ ಇರ್ತಕ್ಕಂತ ರೋಗ ಇರ್ತದಲ್ಲ, ಅದ್ರಲ್ಲಿ ಏನ್ ರೋಗಾಂಶಗಳು ಇರ್ತವೆ, ಅವು ಅದೇ ಬೆಳೆ ನೀವು ಬೆಳೀತಾ ಇದ್ರೆ, ಇವಾಗ ನೋಡಿದ್ರೆ ನೀವು ಟೊಮೆಟೊ ಕೀಳ್ತಾರೆ ಅದೇ ಪೇಪರ್ ಅಲ್ಲಿ ಇನ್ನೊಂದ್ಸರಿ ಉಂಟಲ್ಲಿ ಏನಾಗುತ್ತೆ, ಆ ರೋಗ ಅಲ್ಲೇ ಇರ್ತದೆ, ಆ ಮಣ್ಣಲ್ಲೇ ಇರ್ತದೆ, ಆ ಎಲೆಗಳಲ್ಲೇ ಇರ್ತದೆ, ಮತ್ತೆ ನೀನ್ ಬೆಳೆ ರೆಡಿ ಆಗೋಷ್ಟಾದ್ರೆ ಆ ರೋಗ ಅದಕ್ಕೆ ಅಟ್ಯಾಕ್ ಆಗುತ್ತೆ, ಅದು ಊಟ ಅಲ್ಲಿ ಸಿಗ್ತಾ ಇವೆ. ನೀವು ಕಂಟಿನ್ಯೂಸ್ ಆಗಿ ಬೆಳೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ರೋಗಗಳಿಗೆ ಅಲ್ಲಿ ಊಟ ಸಿಗ್ತಾ ಇವೆ. ಅವು ಆರಾಮವಾಗಿ ಒಂದಕ್ಕೆ ಎರಡು ಆಗ್ತಾ ಇದೆ, ಎರಡಕ್ಕೆ ನಾಲ್ಕು ಆಗ್ತಾ ಇದಾವೆ. ಅದನ್ನ ನಾವು ಕಟ್ ಮಾಡ್ಬೇಕಲ್ಲ, ಕಟ್ ಮಾಡ್ಬೇಕಾನೆ, ಕಟ್ ಮಾಡೋದು ಯಾವಾಗ ಅಂದ್ರೆ ಅದಕ್ಕೆ ಊಟ ಇಲ್ಲದೆ ಇರ್ತಕ್ಕಂಥ ಬೆಳೆ ಹಾಕ್ಬೇಕು. ಇವಾಗ ರಾಗಿ ಇದು ಟೊಮೆಟೋಗ್ ಬರ್ತಕ್ಕಂಥ ರೋಗಗಳು ರಾಗಿಗೆ ಬರಲ್ಲ. ನೀನ್ ಅವಾಗ ರಾಗಿ ಬೆಳೆ ಎತ್ಕೊಂಡಾಗ ಆ ಟೊಮೆಟೋ ಬೆಳೆ ಇದ್ರಲ್ಲಿ ಟೊಮೆಟೊ ಆದ್ಮೇಲೆ ಹಾಕಿದ್ರೆ ಅಲ್ಲಿ ಏನ್ ರೋಗಾಂಶಗಳಿದ್ವು ಅವೆಲ್ಲ ಕ್ಲೀನ್ ಆಗಿ ಸೊತ್ತೋಗ್ತವೆ. ಆಮೇಲೆ ನಿಮ್ದು ಭೂಮಿ ಏನಿದೆ ಅದು ಹೊಸ ಟೊಮೆಟೊ ಬೆಳೆ ಬೆಳೆಯೋದಕ್ಕೆ ಸಿದ್ಧ ಆಗುತ್ತೆ. ಇದು ಬೆಳೆ ಪರಿವರ್ತನೆ. ನಾವ್ ಇವತ್ತು ಹೇಳ್ಬೇಕಂದ್ರೆ 90% ನಾವ್ ಏನ್ ಪ್ರಾಬ್ಲಮ್ ಇಲ್ಲಿದೀವಿ ರೆಡ್ಡಿ ಅವರೇ, ಅದಕ್ಕೆಲ್ಲ ಕಾರಣ ಈ ಬೆಳೆ ಪರಿವರ್ತನೆ ಇಲ್ದೇ ಇರೋದೆ ಮೈನ್. ನೀವು ತೊಗರಿ ಬೆಳಿತೀರ ಅನ್ಕೊಳ್ಳಿ, ಎಷ್ಟು ಎಲೆ ಉದುರಿಸುತ್ತದೆ, ಅದ್ರ ಜೊತೆಗೆ ಅದ್ರಲ್ಲಿ ಬೇರುಗಳಲ್ಲಿ ಗಂಟುಗಳು ಇರ್ತವೆ. ಆ ಗಂಟುಗಳು ಏನಪ್ಪಾ ಮಾಡ್ತವೆ ಅಂತಂದ್ರೆ, ನಿಮ್ಮ ಇದರಲ್ಲಿ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕ ನೈಟ್ರೋಜನ್ ಅನ್ನ ಅವು ಭೂಮಿಗೆ ಹಿಡಿದು ಸೇರಿಸ್ತವೆ ಒಳಗಡೆಗೆ. ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಅಥವಾ ನಮ್ಗೆ ಅನುಕೂಲ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇರ್ತದೆ. ನೀವು ಗೊಬ್ಬರನೇ ಹಾಕ್ಬೇಕಾಗಿಲ್ಲ ತೊಗರಿಗೆ, ಯೂರಿಯಾ ಗೊಬ್ಬರನೇ ಹಾಕ್ಬೇಕಾಗಿಲ್ಲ, ಯಾಕಂದ್ರೆ ಯೂರಿಯಾ ಗೊಬ್ಬರ ಅವೇ ಪ್ರೊಡ್ಯೂಸ್ ಮಾಡ್ಕೊತಾವೆ. ಅವುಗಳು ಬೇಕಾದಷ್ಟು ಪ್ರೊಡ್ಯೂಸ್ ಮಾಡೋದಲ್ಲದೆ ಭೂಮಿ ಒಳಗಡೆಗೂ ಕೂಡ ಕಳಿಸ್ತವೆ. ತೊಗರಿ, ನೆಲಗಡಲೆ ಇಂಥ ಬೆಳೆಗಳು ಆಯ್ತಾ, ಇದೆಲ್ಲ ನಾವು ಏನ್ ಮಾಡ್ತಾ ಇದ್ವಿ ಗೊತ್ತಿಲ್ಲದೆ ಇರಲಿಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಏನ್ ಮಾಡ್ತಾ ಇದೀವಿ, ದುರಾಸೆಯಿಂದ ಏನಾಗ್ತಾ ಇದೆ, ಬೆಳೆಯೋದಕ್ಕೆ ಬೆಳೆಯೋದು, ಅದನ್ನೇ ಹಾಕಿದ್ದನ್ನೇ ಹಾಕೋದು. ಏನು ಹಾಕೋವಾಗ ಎಲ್ರಿಗೂ ಇರ್ತದೆ, ಈಕಿತ ಟೊಮೆಟೊ ಹಾಕ್ತೀನಿ ನಾನು ಒಂದ್ 10 ಲಕ್ಷ ಬರ್ತದೆ ಸಾಲಗಳೆಲ್ಲ ತೀರೋಗ್ತವೆ ಅಂತೇಳಿ. ತೀರ್ಲಿ, ಎಲ್ರು ಚೆನ್ನಾಗಿರ್ಬೇಕು ಅನ್ನೋದಂತಾನೆ ನಮ್ಮ ಉದ್ದೇಶ. ತೀರಿದ್ರೆ ಓಕೆ, ತೀರ್ತಾಯ್ತಾ, ನೋಡ್ತಾ ಇದ್ರಲ್ಲಿ ನೀವು ಸುಮಾರು ಹಾಕಿದ್ರೆ ತೀರ್ತಾಯ್ತೇನಪ್ಪ, ಇಲ್ಲ. ಒಂದ್ಸರಿ 50 ಲಕ್ಷ ಬರ್ತದೆ ನಮ್ ರೈತರು ಇದಕ್ಕತ್ತದ ಸರಿ, 50 ಲಕ್ಷ ಬಂದಾಗ ಏನೋ ಬಂಗಾರಪೇಟೆಯಲ್ಲಿ ಒಂದ್ ಸೈಟೋ ಇಲ್ಲ ಏನೋ ಒಂದ್ ಹೆಣ್ಮಕ್ಳಿಗೆ ಏನೋ ಒಂದ್ ಒಡವೆ ಮಾಡಿ ಎತ್ತಿಟ್ರೆ ಬುದ್ಧಿವಂತರಾಗ್ತೀವಿ, ಅದು ಮಾಡ್ತಾ ಇದೀಯಾ? ಇಲ್ಲ. ಈಗ 50 ಲಕ್ಷ ಬಂದೈತೆ, ನೆಕ್ಸ್ಟ್ ಇಯರ್ ಏನ್ ಬರ್ತದೆ, 1 ಕೋಟಿ ಬರ್ತದೆ. 50 ಲಕ್ಷಕ್ಕೆ 50 ಲಕ್ಷಕ್ಕೆ ಇನ್ನ 10 ಲಕ್ಷ ಸಾಲ ಮಾಡೋ, ಇನ್ನೊಂದ್ 4 ಎಕರೆ ಲೀಸ್ ತಗೋ, ಇನ್ನೊಂದ್ 2 ಬೋರ್ ಹಾಕೋ, ಇದೇ ಆಗ್ತಾ ಇರೋದು ಇವಾಗ. ಹೌದಾ ಇಲ್ಲ? ಯುವಕರು ಎಲ್ಲ ಕೆಲವರು ದೊಡ್ಡ ದೊಡ್ಡವರೆಲ್ಲ ಹಂಗೆ ಮಾಡ್ತಾ ಇರೋದು, ನೆಕ್ಸ್ಟ್ ಬರ್ತದೆ ಬರ್ತದೆ ಅಂತ ಮಾಡ್ತಾ ಇದಾರೆ, ಬಟ್ ಬರ್ತಾ ಇಲ್ಲ. ಆದ್ರೆ ಕೃಷಿ ಆತರ ಅಲ್ಲ, ಇದು ವ್ಯಾಪಾರ ಅಲ್ಲ, ಇದು ನಾವು ಭೂಮಿ ಜೊತೆ ಇರ್ತಕ್ಕಂತ ಸಂಬಂಧ. ಭೂಮಿಗೆ ಒಂದು ಜೀವ ಇದೆ, ಅದಕ್ಕೊಂದು ಪ್ರಾಣ ಇದೆ. ನಾವು ಅದನ್ನ ಪ್ರಾಣನೇ ತೆಗೆದ್ಬಿಟ್ಟು ನಾವು ಬೆಳೆ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ಏನ್ ಬೇಕೋ ಅದ್ ಸೇರಿಸ್ತಾ ಇರ್ಬೇಕು. ಅದೆಲ್ಲ ಸೇರಿಸೋದು ಯಾವ್ದ್ರ ನಂತರ? ಆರ್ಗ್ಯಾನಿಕ್. ನಾವ್ ಯಾವತ್ತು ಈ ಊಟ ಮಾಡ್ಬೇಕಾದ್ರೆ ಏನ್ ತಿಂತೀವಿ? ಮುದ್ದೆ, ಅನ್ನ, ಸಾಂಬಾರು, ಎಲ್ಲ ಪಲ್ಯ ಇಲ್ಲ ಎಲ್ಲ ತಿಂತೀವಿ. ನಮ್ಮ ರಾಸಾಯನಿಕ ಗೊಬ್ಬರಗಳು ಏನಿದಾವೆ ಅವು ಪಲ್ಯ ತರದ ಅಷ್ಟೇನೆ. ಏನ್ ಅವಾಗ ಸ್ವಲ್ಪ ಹಾಕೋಬೇಕು. ನಾವ್ ಯಾವಾಗ್ಲೂ ತಿನ್ನೋದೇನು? ಮುದ್ದೆ, ಅನ್ನ, ಸಾಂಬಾರು, ಇವು ಜಾಸ್ತಿ ಇರ್ಬೇಕು. ಅವೇನಾದ್ರು ನಾವು ಯೂಸ್ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಅವಾಗ ಡೆವಲಪ್ಮೆಂಟ್ ಆಗುತ್ತೆ. ನನ್ನ ಒಂದು ಸ್ವಂತ ಅನುಭವ ಏನಪ್ಪ, ನಾನು ಇವಾಗ ರಾಗಿ ಉಂಡಿದ್ದೀನಿ ಆಯ್ತಾ, ಸ್ವಲ್ಪ ರಾಗಿ ಉಂಡಿದ್ದೀನಿ. ಅಲ್ಲೊಂದ್ ಸ್ವಲ್ಪ ಎಲ್ಲ ಗಿಲೀಜು ಗಿಡ ಜಾಸ್ತಿ ದಿವಸದಿಂದ ಉಣಿರಿಲ್ಲ, ಇವಾಗ ಉಣಿದೀವಿ. ಎಲ್ಲ ಎಲೆ ಎಲ್ಲ ಉದುರ್ತಾ ಇತ್ತು, ಎಲ್ಲ ಒಂಥರ ಏನು ಬೆಳೆ ಮಾಡಿಲ್ಲ ಆ ಇದ್ರಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು ಗುಂಟೆಯಲ್ಲಿ. ಇನ್ ಪಕ್ಕದಲ್ಲೆಲ್ಲ ಏನೋ ಸ್ವಲ್ಪ ಬೆಳೆ ಮಾಡ್ತಾ ಇದ್ವಿ. ಇವಾಗ ಉಣಿದ್ರೆ ರಾಗಿ ಇದ್ರಲ್ಲಿ ಏನು ಗೊಬ್ಬರನೇ ಹಾಕಿಲ್ಲ, ಪುಣ್ಯ ಸಕ್ಕತ್ತೆ ಬೆಳೆದೈತೆ. ಈ ಕಡೆ ಡೆವಲಪ್ಮೆಂಟ್ ಇಲ್ಲ, ಅದ್ರ ಅರ್ಥ ಏನು? ತಿಪ್ಪೆ ಗೊಬ್ಬರ ಸೇರಿಸೋದ್ರಿಂದ ಅಲ್ಲೇ ನಮ್ಮ ಕಣ್ಣಲ್ಲಿ ರಿಸಲ್ಟ್ ಆಲ್ರೆಡಿ ನೀವು ನೋಡಿದ್ರ, ನಾನು ನೋಡಿದೀನಿ. ಅದಕ್ಕೆ ನಾವ್ ಹೇಳೋದೇನಪ್ಪ ಅಂತಂದ್ರೆ, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬೇಕು. ಬಟ್ ಬರೀ ಆರ್ಗ್ಯಾನಿಕೇ ಮಾಡಕ್ಕಾಗತ್ತಾ? ಆಗಲ್ಲ ಆಯ್ತಾ. ಇದು ಏನಾಗ್ತಾ ಇದೆ ಅಂದ್ರೆ ಬ್ಯಾಲೆನ್ಸ್ಡ್. ಇವಾಗ ಶ್ರೀಲಂಕಾ ಅವರು ಇದಾರೆ, ಶ್ರೀಲಂಕಾ ಅವರು ಪ್ರೈಮ್ ಮಿನಿಸ್ಟರ್ ಏನ್ ಹೇಳ್ಬಿಟ್ರೆ ಅಂದ್ರೆ, ನಮ್ಗೆ ಕೆಮಿಕಲ್ ಅಗ್ರಿಕಲ್ಚರೇ ಬೇಡ, ನಾವು ಆರ್ಗ್ಯಾನಿಕಲ್ ಕೆಮಿಕಲ್ ಇಲ್ಲ ಇರಲ್ಲ ಅಂತಂದ್ ಮಾಡ್ಬೇಕು. ನೀವು ಅದೇ ಹೇಳ್ತಾ ಇರೋದು, ಇವಾಗ ಅಂಗಡಿಗಳಲ್ಲಿ ನೀವು ಕೆಲವು ಕಡೆ ಮೋಸ ಮಾಡ್ತಾ ಇದಾರೆ, ಅಂಗಡಿಗಳಲ್ಲಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಯಾವ್ದನ್ನು ಎತ್ಕೊಂಡ್ ಬಂದು ಅದೆಲ್ಲ ಡೀಟೇಲ್ ಹೇಳ್ತೀನಿ ನಿಮ್ಗೆ. ಇದೆಲ್ಲ ಮಾಡಿ ರೈತರಿಗೆ ಮೋಸ ಆಗ್ತಾ ಇದೆ. ಈ ಶ್ರೀಲಂಕಾ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರೇನ್ ಮಾಡಿದ್ರು, ನಮ್ಗೆ ಇನ್ಮೇಲೆ ಕೆಮಿಕಲ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇದ್ರು ಗೊಬ್ಬರಗಳು. ಅಲ್ಲಿ ಪ್ರೊಡ್ಯೂಸ್ ಆಗಲ್ಲ ಯಾವ್ದು ಆ ದೇಶದಲ್ಲಿ. ಸೊ ಬೇರೆ ನಮ್ ದೇಶದಲ್ಲೂ ಕೂಡ ಕೆಲವೊಂದು ಗೊಬ್ಬರಗಳು ನಾವು ಇಲ್ಲಿ ಉತ್ಪಾದನೆ ಮಾಡಲ್ಲ, ಬೇರೆ ದೇಶದಿಂದ ತರ್ಸ್ಕೋಬೇಕು ಆಯ್ತಾ. ಅವ್ರು ಆತರ ತರ್ಸ್ಕೋತಾ ಇದ್ರು, ಒಂದೇ ನೈಟ್ ಎಲ್ಲ ಸ್ಟಾಪ್ ಮಾಡ್ಬಿಟ್ರು, ನಮ್ಗೆ ಇದ್ರ ಸವಾಸನೆ ಬೇಡ, ನಾವು ಆರ್ಗ್ಯಾನಿಕ್ ಹೋಗ್ತೀವಿ ಅಂತೇಳಿ. ಸರಿ, ಆರ್ಗ್ಯಾನಿಕ್ ಹೋದ್ರು, ಬರೀ ತಿಪ್ಪೆ ಗೊಬ್ಬರ ಹಾಕ್ಬೇಕಂತ ಹೇಳಿದ್ರೆ ಹಾಕಿದ್ರ ಜನಗಳು ಹಾಕಿಲ್ಲ, ಏನು ಗೊಬ್ಬರ ಇಲ್ಲ. ಸರಿ, ತಿಪ್ಪೆ ಗೊಬ್ಬರನೂ ಇಲ್ಲ, ಅಲ್ಲಿ ಕೆಮಿಕಲ್ ಗೊಬ್ಬರನೂ ಇಲ್ಲ, ಏನ್ ಮಾಡಿದ್ರು? ಬೆಳೆ ಮಾಡೋದ್ರೆಲ್ಲ ಮಾಡಿದ್ರು. ಇವಾಗ ಇಳುವರಿ ಬರ್ಲಿಲ್ಲ. ಒಂದ್ ಸೀಸನ್ ಆಯ್ತು, 2 ಸೀಸನ್ ಆಯ್ತು, 3 ಸೀಸನ್ ಆಯ್ತು, ಇಳುವರಿ ಸರಿಯಾಗಿ ಬರ್ಲಿಲ್ಲ. ನಾವ್ ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂಗೆ ಅದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಬೇಕು, ಟ್ರ್ಯಾಕ್ ಡೌನ್ ಮಾಡ್ಬೇಕು, ಇನ್ನೊಂದು ಬೆವೇರಿಯ ಬಸ್ಸೇನ್ ಹಾಕ್ಬೋದು, ಸೋಡೋಮೋನಸ್ ಇವೆಲ್ಲ ಹಾಕಿದ್ರೆ ಬರ್ತದೆ,
1: ಹಾಕಿದ್ರೆ
0: ಬರಲ್ಲ. ಅವ್ರು ಹಂಗ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಕೈ ಸುತ್ತಕೊಂಡು ಲಾಸ್ಟ್ ಗೆ ಅದಕ್ಕೆ ತಿನ್ನಕ್ಕೆ ಊಟಕ್ಕೆ ಕಷ್ಟ ಆಗಿ ಜನಗಳೆಲ್ಲ ದಂಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮ್ ದೇಶದಿಂದ ಸುಮಾರು ವಾಟರ್ ಬಾಟ್ಲ್ಗಳು, ಸುಮಾರು ಅಕ್ಕಿ ಮುಟ್ಟೆಗಳು ಎಲ್ಲ ನಾವು ಕಳಿಸ್ಕೊಡ್ವಿ. ಅದೇನೋ ಚಿಕ್ಕ ದೇಶ ಯಾರು ನಮ್ಮಂತವ್ರು ಕಂಡ್ಬಿಟ್ಟು ನೋಡಿದ್ರೆ ಅವರು ಉದ್ಧಾರ ಹೋಗ್ತಾರೆ. ನಮ್ ದೇಶ ದೊಡ್ಡ ದೇಶ, ಪ್ರಪಂಚದಲ್ಲೇ ಅತಿ ಜಾಸ್ತಿ ಜನ ಇರೋದು ಯಾರು? ಎಲ್ಲಿ? ನಮ್ ದೇಶದಲ್ಲಿ. ನಾವೇನಾದ್ರು ಆತರ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆಯ್ತಾ, ಸಾಕಾಗಲ್ಲ, ಎಲ್ಲ ಜನಗಳು ಉಡ್ಲಿ ಉಡ್ಲಿ ಸತ್ತೋಗ್ಬಿಡ್ತಾರೆ. ಆತರ ಇದೆ. ಇನ್ನೊಂದೇನಂತ ನಮ್ಮ ಹುಡುಗ ಹೇಳ್ತದೆ ಮಹೇಶ್, ಆರ್ಗ್ಯಾನಿಕ್ ಅಂದ್ರೆ ಕೆಮಿಕಲ್ ಇರಲ್ವಾ ಅಂತೇಳಿ. ಕೆಮಿಕಲ್ ಇಟ್ಕೂಡುದು, ಅದನ್ನ ನಾವು ಆರ್ಗ್ಯಾನಿಕ್ ಅಂತ ಕರಿತೀವಿ. ಇವಾಗ ನೀವು ಹುಷಾರಾಗಿರ್ಬೇಕು, ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಮೈನ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತದೆ ಯಾವ್ದೋ ಒಂದು ಪ್ರಾಡಕ್ಟ್. ನಾವು ಹೇಳೋದು ನಾನೇ ಇದ್ರೆ ನೀವು ನಂಬಲ್ಲ, ರೆಡ್ಡಿವರ್ ಹೇಳಿದ್ರೆ ನಂಬಲ್ಲ, ಅದೇ ಇದ್ರಲ್ಲಿ ಯಾವ್ದೋ ಒಂದು ಟಿವಿ ನಲ್ಲಿ ನೋಡ್ಬಿಟ್ರೆ ನಂಬಿಡ್ತೀನಿ. ಅದು ವೀಕ್ನೆಸ್, ನಿಮ್ದೇ ಅಲ್ಲ, ನಂದು ಅಷ್ಟೇ, ಎಲ್ಲಾರು ಮನುಷ್ಯನ ವೀಕ್ನೆಸ್ ಅದು. ನಾವು ಬೇರೆ ಯಾವ್ದೋ ಒಂದು ಇದ್ರಲ್ಲಿ ನೋಡ್ಬಿಟ್ರೆ, ಟಿವಿ ಎಲ್ಲ ಆಗಿರ್ಬೋದು, ಮೊಬೈಲ್ ಎಲ್ಲ ಆಗಿ, ಅದನ್ನ ನಾವು ಜಾಸ್ತಿ ನಂಬ್ತೀವಿ. ಅದಕ್ಕೋಸ್ಕರನೇ ಜನ ಇದಾರೆ, ಜನಗಳು ನಂಬ್ಸಕ್ಕೆ ಜನ ಇದಾರೆ. ಅವ್ರದ್ದೇನು ದುಡ್ಡು ಮಾಡೋದೇ ಅವ್ರ ಗುರಿ. ಅವ್ರೇನ್ ಮಾಡ್ತಾರೆ, ಚೆನ್ನಾಗಿ ಈ ತರ ಎಲ್ಲ ಮಾಡಿ, ಇಂಡಿಯೋ ಮಾಡಿ ಬಿಟ್ಟು ಅದ್ ಮಾಡಿ ಇದ್ ಮಾಡಿ ಅಂತೇಳಿ ಹೇಳ್ತಾರ. ನೀವ್ ಹೋಗಿ ತರ್ತೀರ, ಅದ್ರಲ್ಲಿ ಆರ್ಗ್ಯಾನಿಕ್ ಇರ್ತದೆ ಇರೋಲ್ಲೋ ಗೊತ್ತಿರಲ್ಲ, ತಂದ್ ಹಾಕ್ತೀರ. ಆಯ್ತಾ, ಮಿಕ್ಸ್ಡ್ ರೆಸ್ಪಾನ್ಸ್, ಒಂದ್ಸರಿ ಈಲ್ಡ್ ಬರ್ಲೋಬಹುದು, ಬರ್ದೇ ಇರ್ಬೋದು. ಅದಕ್ಕೆ ನಮ್ಗೆ ಟೆಸ್ಟೆಡ್ ಇಲ್ಲ ಈ ತರ ನೋಡಿದಾರೆ, ಆಲ್ರೆಡಿ ಎಲ್ಲ ನೋಡಿದ್ದಾರೆ. ಆಯ್ತಾ, ತಿಪ್ಪೆ ಗೊಬ್ಬರದ ಏನ್ ಪರಿಣಾಮ ಏನೈತೆ, ಟ್ರೈಕೋಡರ್ಮನ್ ಯಾವ ರೀತಿ ಒಂದನ್ನ ಎರಡು ಮಾಡ್ಬೇಕು, ಸೂಡೋಮೋನಸ್ ಯಾವ ರೀತಿ ಮಾಡ್ಬೇಕು, ಅದ್ ಎಲ್ಲಿ ಸಿಗುತ್ತೆ, ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಇವರೆಲ್ಲ ಆಲ್ರೆಡಿ ಅರ್ತಿದ್ದಾರೆ. ಅಂತವ್ರ ಹತ್ರ ನಾವು ಎಕ್ಸ್ಪೀರ್ ಕಣ್ಣಾರೆ ನೋಡ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ಸಾವಿರ ಕೇಳು, ಅದನ್ನ ಇನ್ನೊಂದ್ಸರಿ ನಾವು ಪರೀಕ್ಷೆ ಮಾಡ್ಕೋ, ಕೆಲಸ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಪರೀಕ್ಷೆ ಮಾಡು. ಅದ್ ಎಂತ ಕಡೆ ಮಾಡ್ತೀರಾ ನಮ್ಮಂತವ್ರು ಕೇಳ್ಬೇಕು, ಇಲ್ಲ ಇವರಂತವ್ರು ಮಾಡಿರೋ ತೋಟದಲ್ಲಿ ನೋಡ್ಬೇಕು. ನೋಡಿ ನಾವು ಅದನ್ನ ಒಂದ್ ಇದು ಮಾಡ್ಕೊಂಡು ನಮ್ದೇ ನಮ್ಮ ತೋಟಕ್ಕೆ ಏನ್ ಸೂಕ್ತ ಅನ್ನೋದನ್ನ ನಾವು ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ರೈತರಿಗಿಂತ ದೊಡ್ಡ ಸೈಂಟಿಸ್ಟ್ ಯಾರು ಇಲ್ಲ. ಯಾರಾದ್ರೂ ಇದಾರಣ್ಣಪ್ಪ, ನಾವೇನೋ ಇವಾಗ ಸೈಂಟಿಸ್ಟ್ ಯಾವಾಗ ಒಂದ್ಸರಿ ತೋಟಕ್ಕೆ ಹೋಗ್ತಾರೆ, ಯಾವಾಗ ಒಂದ್ಸರಿ ಇದಕ್ಕೆ ಏನ್ ಕಾಯಿಲೆ ಬಂದಿದೆ ಅಂತ ನೋಡ್ತಾರೆ. ನೀವೇನ್ ಬೆಳಿಗ್ಗೆ ಸಾಯಂಕಾಲ ನೋಡ್ತಾನೆ ಇರ್ತೀರ. ಸೊ ಹಾಗಾಗಿ ನಿಮ್ಗಿರುವಷ್ಟು ಅನುಭವ ಬೇರೆಯವ್ರಿಗೆ ಯಾರಿಗೂ ಇರಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಏನ್ ಮಾಡ್ಬೇಕು, ನಿಮ್ ತೋಟ ಒಂದ್ ಎಕರೆ ಇದೆ, ಒಂದ್ ಎಕರೆ ನಮ್ಗೆ ಎಷ್ಟು ತಿಪ್ಪೆ ಗೊಬ್ಬರ ಬೇಕು. ನೆಕ್ಸ್ಟ್ ಇವ್ ಟ್ರೈಕೋಡರ್ಮ ಇವ್ ರೆಡ್ಡಿಯವರು ಹೇಳಿದಾಗ ಇದೇನ್ ಹೊಸದಾಗಿತ್ತಲ್ಲಪ್ಪ, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಅದನ್ನ ಟ್ರೈಕೋಡರ್ಮ ಒಂದು ಕ್ಯಾಂಡ್ ಮಾಡಿ ಎನ್ಹಾನ್ಸ್ ಮಾಡ್ಕೋತಾರೆ. ಆಯ್ತಾ, ಮತ್ತೆ ಸೂಡೋಮೋನಸು, ಪ್ಯಾಸ್ಲಮೈಸಿನ್, ಮತ್ತೆ ವೆವೇರಿಯಾ ಬ್ಯಾಕ್ ಬ್ಯಾಸಿಯನ್, ಮೆಟಾರೈಸಿಯಮ್, ಒಟ್ಟಿಸೀಲಿಯಮ್, ಆಯ್ತಾ, ಬ್ಯಾಸಿಲಸ್, ಇಂಥವು ಸುಮಾರು ಇದಾವೆ. ಇವೆಲ್ಲ ಜೈವಿಕ, ಇವು ಎಲ್ಲಿ ಸಿಗ್ತಾವ ಅಂದ್ರೆ ನಿಮ್ಗೆ ಕೆವಿಕೆನ್ ಅಲ್ಲಿ ಸಿಗ್ತಾವೆ. ಚಿಂತಾಮಣಿ ಎಲ್ಲ ಚೆನ್ನಾಗಿ ಸಿಗ್ತಾವ ನೋಡಿ, ನೀವು ಸ್ವಲ್ಪ ಚಿಂತಾಮಣಿ ಹೋಗಿ ಬನ್ನಿ. ಚಿಂತಾಮಣಿ ಕೆವಿಕೆನ್ ಅಲ್ಲಿ ಕೋಲಾರ ಟು ಚಿಂತಾಮಣಿ ರೋಡ್, ಕೋಲಾರ ಟು ಚಿಂತಾಮಣಿ ರೋಡ್ ಕುರುಬುರು ಫಾರ್ಮ್ ಅಂತ ಇದೆ, ಅಲ್ಲೂ ಕೂಡ ಒಳ್ಳೆ ಟೀಮ್ ಇದೆ. ಅಲ್ಲಿ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಅಲ್ಲೊಂದ್ಸರಿ ಹೋಗಿ ಬನ್ನಿ. ಈ ತರ ಎಲ್ಲ ಅವೈಲೇಬಿಲಿಟಿ ಇದೆ, ಇನ್ನೇನು ಇಲ್ಲಿ ಬೇರೆ ಕಡೆ ಉದುರ್ಬೇಕಾಗಿಲ್ಲ, ಎಲ್ಲ ನಮ್ಗೆ ಇದೆ. ನಾವು ಅದಕ್ಕೆ ಇದು ಮಾಡ್ಕೊಂಡು ಬೆಳಿಬೇಕಷ್ಟೇ. ಇವಾಗ ನೀವು ಅಂಗಡಿಗಳು ಹೋದಾಗ ಏನಾಗ್ತಾ ಇದೆ ಅಂತಂದ್ರೆ, ಒಂದಕ್ಕೆ ರೆಡ್ಡಿ ಅವ್ರು ಹೇಳ್ತಾ ಇದ್ರು ಅವಾಗ್ಲೇ, ಕ್ಯಾಪ್ಸಿಕಮ್ ಹಾಕಿದ್ರೆ ಏನ್ ರೆಡ್ಡಿ ಅವ್ರು ಹೆಂಗ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು. ಯಾರು ಹೇಳ್ತೀನಿ, ಅದನ್ನ ಹೇಳ್ತೀನಿ, ಹೇಳ್ತೀನಿ, ಅದನ್ನ ಹೇಳ್ತೀನಿ ಇವಾಗ. ಹೌದಪ್ಪ, ಅವ್ರು ಮಾಡ್ದಾಗ ನಾನಿದ್ದೀನಿ, ನನ್ಗೆ ಹೇಳ್ಬೇಕು ಆಯ್ತಾ. ಇವಾಗ ಅದು ಅದೇಳ್ತೀನಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಾನೇನ್ ಹೇಳ್ತೀನಿ, ಅಂಗಡಿಗೆ ಹೋದಾಗ ನಿಮ್ಗೆ ಏನಾಗ್ತಾ ಇದೆ, ಒಂದು ಇದಕ್ ಬೇಕಾಗಿರೋ ರೋಗಕ್ ಬೇಕಾಗಿರೋ ಔಷಧಿ ಒಂದ್ ಇರ್ತದೆ, ಇಲ್ಲ ಅಮ್ಮಮ್ಮ ಅಂದ್ರೆ ಎರಡು ಇರ್ತದೆ. ಅದ್ ಬಿಟ್ಟು ಏನಾಗ್ತಾ ಇದೆ, ಮೂರ್ ನಾಲ್ಕು ಕೋಟಿ ಆಗ್ತಾವ್. ಅದು ಅಂಗಡಿಗಳಲ್ಲಿ ಯಾರು ಇರ್ತಾರೆ, ಅವ್ರ ಯಾರೋ ತಮ್ಮ ಇರ್ತಾನೆ, ಅಣ್ಣ ಇರ್ತಾನೆ, ಅವ್ನ್ ಏನ್ ಓದಿರಲ್ಲ, ಇವ್ನು ಊಟಕ್ಕೆ ಹೋಗಿರ್ತಾನೆ, ಅವ್ನ್ ಬಂದಿದ್ ಏನೋ ಒಂದು ಫೋನ್ ಅಲ್ಲಿ ಕೇಳ್ತಾನೆ, ಏನೋ ಒಂದು ಇಟ್ಕೊಡ್ತಾ ಇರೋದು ಅಷ್ಟೇ. ಅವ್ನಿಗೇನು ಬಿಲ್ ಜಾಸ್ತಿ ಆಗ್ಬೇಕು. ವ್ಯಾಪಾರ ದ್ರೋಹ ಚಿಂತನೆ, ಅವ್ನು ಯಾರೇ ವ್ಯಾಪಾರ ಮಾಡ್ಲಿ, ನಾನ್ ಮಾಡಿದ್ರು ಅಷ್ಟೇ, ನೀನ್ ಮಾಡಿದ್ರು ಅಷ್ಟೇ, ನಮ್ಗೇನೋ ಪ್ರಾಫಿಟ್ ಬೇಕಷ್ಟೇ. ಲಾಭ ಇಲ್ದ್ರೆ ವ್ಯಾಪಾರ ಮಾಡ್ತೀವಲ್ಲಪ್ಪ, ಅವ್ನು ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಯಾರು ಹುಷಾರಾಗಿರ್ಬೇಕು, ನಾವು ಹುಷಾರಾಗಿರ್ಬೇಕು. ಇವಾಗ ರೆಡ್ಡಿ ಅವ್ರು ಅವಾಗ ಹೇಳ್ತಾರೆ, ಸರ್ ನಾನು ತಿಳ್ಕೊಂಡಿದ್ದೀನಿ, ಯಾವ್ದು ಏನು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು, ನೋಡ್ತೀವಿ, ಚೆಕ್ ಮಾಡಿಸಿ, ನಾವು ನಾಲ್ಕು ಕೊಟ್ರೆ ಎರಡಕ್ಕೆ ವಾಪಸ್ ಆಗ್ತೀನಿ, ಎರಡು ನನಗೆ ಬೇಕಾಗಿರೋ ತಗೋದು, ಇಲ್ಲ ಅವನ ಹತ್ರ ಸಿಕ್ಕಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗಿ ತಗೊಂಡ್ಬರ್ತೀನಿ. ಹಾಗಾಗಿ ನಾನು ಬೆಳೆ ಉಳಿಸ್ಕೊತಾ ಇದ್ದೀನಿ, ಇಲ್ಲಾಂದಿದ್ರೆ ಕಷ್ಟ. ಇವಾಗ ಎರಡುವರೆ ಕಡೆ ನೀವು ನಾಲ್ಕು ಕೊಡಿದ್ರೆ ಏನಾಗುತ್ತೆ, ವಿಷ ಜಾಸ್ತಿ ಆಗಿದೆ ಆಯ್ತಾ. ಇವೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ, ಆರ್ಗ್ಯಾನಿಕ್ ಎಲ್ಲ ಹಾಕಿ ಚೆನ್ನಾಗಿ ಬೆಳೆದು ಜಾಸ್ತಿ ಔಷಧಿ ನೋಡ್ಬಿಟ್ರೆ ಏನಾಗುತ್ತೆ, ಸ್ಟಾರ್ಚಿಂಗ್ ಆಗುತ್ತೆ, ಬರ್ನ್ ಆಗುತ್ತೆ ಗಿಡ. ಗಿಡ ಬರ್ನ್ ಆಗಿ ಏನಾಗುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಆ ಕೀಟ ಇರ್ತದಲ್ಲ, ಆ ಕೀಟಕ್ಕೆ ನೀವು ಆ ಜಾಸ್ತಿ ಔಷಧಿ ಹಾಕಿದಾಗ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಔಷಧಿ ಹಾಕ್ಬೇಕು. ಯಾವ ಪಾಯಿಂಟ್ ಬರ್ತೀವಿ ಅಂತಂದ್ರೆ, ನಾವು ಅದಕ್ಕೆ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಗಿಡ ಕೆಪಾಸಿಟಿ ಹೊರಟೋಗುತ್ತೆ. ಏನಾದ್ರೂ ಔಷಧಿ ಹೊಡೆದು ತಡ್ಕೋಬೇಕಾರೆ ಅದು ಆ ಗಿಡ ತಡ್ಕೊಳ್ಳಲ್ಲ, ಅವಾಗ ಏನಾಗುತ್ತೆ ಕ್ರಾಪೇ ಫೇಲ್ ಆಗೋದು, ಅವಾಗ ಮತ್ತೆ ಗಲಾಟೆ, ಒಂದ್ ಸರಿ ಕುಡಿಲ್ಲ ಇನ್ ಸರಿ ಕುಡಿಲ್ಲ ಅಂತ. ಇನ್ನೊಂದು ಅವ್ರದ್ದು ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿದ್ ಇವಾಗ ನಾನು ಏನ್ ತಗೊಂಡ್ರು ಬಿಲ್ ತಗೊಳ್ತೀನಿ ಅಂತ. ಕಾರಣ ನೀವು 50-70 ರೂಪಾಯಿ ಕೇಳಿದ್ರೆ ಇವ್ರೀಗ 1000 ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಅಣ್ಣ, ಇದೇ ಮಟ್ಟಕ್ಕೆ ನೀನ್ ಬಿಲ್ ಕೊಡು ಅಂತ ಹೇಳಿ ಆಯ್ತಾ. ಗೊಬ್ಬರ
1: ಅಷ್ಟೇ ಒಂದೇ ಮುಟ್ಟೆ ಸಾಲು
0: ಕೇಳಿ ಎಲ್ಲದ್ರಲ್ಲೂ ರಾಜಕೀಯ ಉಂಟೈತೆ. ಅದು ದೊಡ್ಡ ನಮ್ಗೆ ದೂರದೃಷ್ಟಿ ಏನಪ್ಪಂದ್ರೆ ಎಲ್ಲದ ರಾಜಕೀಯ ಆಯ್ತು. ಇತ್ತು ನೋಡಿದ್ರೆ ರಾಜಕೀಯ, ಇತ್ತು ನೋಡಿದ್ರೆ ರಾಜಕೀಯ. ನಾವು ರೈತರು ರೈತರಾಗಿ ಇರ್ಬೇಕು, ಅವಾಗ ಆರಾಮಾಗಿತ್ತು. ದ್ರೋಹ ಚಿಂತ ಆಯ್ತಾ. ಅವನೇನು ಅವನಿಗೆ ಪ್ರಾಫಿಟ್ ಬೇಕು, ಏನಾದ್ರೆ ಒಂದ್ ಮೂಟೆ ನೀ ಆತ್ಮ ಕೊಡಬಹುದು, ನಿಂಗೆ ಕೊಟ್ಬಿಟ್ರೆ ಆತ್ಮ ನೀನು 500 ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟಿಲ್ಲ, 50,000 ರೂಪಾಯಿ ವ್ಯಾಪಾರ ಕಳ್ಕೊಳ್ಳೋಕೆ ಅವ್ನು ಇಷ್ಟಪಡ್ತಾನೆ. ಹಾಗೆ ಆ ಜಾಗದಲ್ಲಿ ನಾವಿದ್ರು ಅದೇ ಮಾಡ್ತೀವೇನ, ರೆಡ್ಡಿ ಅವರಿದ್ರು ಅದೇ ಮಾಡ್ತೀವಿ, ಅದೇ ಮಾಡ್ತೀರ. ಅದಕ್ಕೆ ಸರಿ ಎಲ್ಲ ಮನುಷ್ಯನ್ ಗೊತ್ತಲ್ಲ ಬುದ್ಧಿ ಹೆಂಗೆ ಅಂತೇಳಿ. ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಂದು ಕಾನೂನು ಇರ್ತದೆ, ಒಂದು ರೂಲ್ ಇರ್ತದೆ, ನಮ್ಮಂತವ್ರ ನೇಮಕ ಮಾಡಿರ್ತದೆ. ನೀವು ಅಟ್ಲೀಸ್ಟ್ ನಮ್ ಗಮನಕ್ಕೆ ತರಬೇಕು. ಇವ್ರು ಸುಮಾರು ಜನ ರೈತರು ಫೋನ್ ಮಾಡ್ತಾರೆ ನಮ್ಗೆ, ಸರ್ ಯೂರಿಯಾ ಕೊಡ್ತಾಯಿಲ್ಲ ಸರ್ ಗೋಮಾ, ಅಲ್ಲಿ ಅಂಗಡಿಯಲ್ಲಿ ಐತೆ ಅಂತ ಹೇಳ್ಬಿಟ್ಟು ಕಾಮಸಮುದ್ರದಿಂದ ಇನ್ನೂ ಜಾಸ್ತಿ ಮಾಡ್ತಾರೆ ಆಯ್ತಾ. ಯೂರಿಯಾ ಕೊಡ್ತಾ ಇಲ್ಲ ಸರ್, ಸರ್ 500 ರೂಪಾಯಿ ಮಾಡ್ತೇವೆ ಸರ್, ಎಲ್ಲ ಬರ್ತಾ ನನ್ಗೆ ಕೇಳಿ ಇದು ಆಯ್ತಾ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಈ ನಮ್ಗೆ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಗೊಬ್ಬರದ ಸಪ್ಲೈ ಏನಾಗಿದೆ ಕಡಿಮೆ ಇದೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಪ್ಲಾಸ್ಟಿಕ್ ಇದು ಮತ್ತೆ ಗೊಬ್ಬರಗಳು ತುಂಬಾ ಕಡಿಮೆ. ಇವು ಡ್ರಿಪ್ಗಳಪ್ಪ, ಡ್ರಿಪ್ ಫಸ್ಟ್ ಇದ್ದ ಎಷ್ಟಿದೆ ರೇಟ್ ಯಾರು ತಗೊಂಡ್ರೆ ರೀಸೆಂಟ್ ಆಗಿ ಡ್ರಿಪ್ 5-6 ರೂಪಾಯಿ 10-12 ರೂಪಾಯಿ ಆಗೋಗಿದೆ ಮೀಟರ್ ಆಯ್ತಾ. ಜಾಸ್ತಿ ಆಗೋಗಿದೆ ಯಾಕೆಂದ್ರೆ ಯುದ್ಧ ಇರೋದ್ರಿಂದ. ಆ ಗೊಬ್ಬರ ಕೂಡ ಆತರ ಆಗಿದೆ. ಓಕೆ, ಅವ್ರಿಗೆ ಅಂಗಡಿವರೆಗೆ ಕೊಡೋವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಗೌರ್ಮೆಂಟ್ ಕಂಪ್ನಿಗಳೆಲ್ಲ ಇಫ್ಕೋ ಆಗಿರ್ಬೋದು, ಕ್ರಿಪ್ಕೋ ಆಗಿರ್ಬೋದು, ಇವೆಲ್ಲ ಗೌರ್ಮೆಂಟ್ ಕಂಪ್ನಿಗಳೇ. ಅವರೇ ಏನ್ ಮಾಡ್ತಾ ಇದ್ರು, ಲಿಂಕ್ ಮಾಡ್ಕೊಡ್ತಾ ಇದ್ರು. ನೀನ್ ಒಂದು ಟನ್ ಯೂರಿಯಾ ತಗೊಂಡ್ರೆ ಒಂದು ಟನ್ ಕಾಂಪ್ಲೆಕ್ಸ್ ತಗೋ ಅಂತ ಕೊಡ್ತಾ ಇದ್ರೆ, ಸರಿ ಕೊಟ್ಕೊಳ್ಳಿ ತಗೊಳ್ಳಿ ಅವ್ರ ಹತ್ರ ದುಡ್ಡಿದೆ. ಬಟ್ ನಾನ್ ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಎಲ್ಲಿ ರೂಲ್ ಇಲ್ಲ, ರೈತರು ಒಂದು ತಗೊಂಡ್ರ ಇನ್ನೊಂದ್ ತಗೊಂಡ್ ಹೋಗ್ಬೇಕು ಅಂತೇಳಿ. ನೀವ್ ಯೂರಿಯಾ ತಗೊಂಡ್ರೆ ಇನ್ನೊಂದ್ ತಗೊಂಡ್ ಹೋಗ್ಬೇಕು, ಅದು ಎಲ್ಲಿ ರೂಲ್ ಇಲ್ಲ, ಅದು ರೂಲ್ ಇಲ್ಲ. ಏನಪ್ಪ ನಿನ್ಗೆ ಇಷ್ಟ ಇದೆ ತಗೊಂಡ್ ಹೋಗು. ಯಾಕೆ ಇವಾಗ ನಾನ್ ಕೇಳಿದ್ರು ನೀವು ತಗೊಳ್ಳಿ ಅಂತಂದ್ರೆ, ಇವಾಗ ಯೂರಿಯಾ ನಾನು ಹೇಳಿದ ಅವಾಗ ಕ್ಯಾನ್ಸರ್ ಟ್ರೈನ್, ನಮ್ ಕರ್ನಾಟಕದಲ್ಲೂ ಕೂಡ ಕೊಪ್ಪಳ ಜಿಲ್ಲೆನಲ್ಲಿ ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ, ಅಲ್ಲೂ ಕೂಡ ಕ್ಯಾನ್ಸರ್ ಕೇಸ್ ಜಾಸ್ತಿ ಆಗ್ತದೆ. ಎತ್ಕೊಳ್ಳೋ ಮೂಟೆಗೆ ಹಾಕೋದು, ಅದರಿಂದ ಏನಾಗ್ತದೆ, ನಾವು ಗೊಬ್ಬರ ಹಾಕ್ದಾಗ ನಿಮ್ಗೆ ನೀವೆಲ್ಲ ನೋಡಿರ್ತೀರ, ಅದರಲ್ಲಿ ಸಿಕ್ಕಂತ 10% ಆದ್ರೆ ವೇಸ್ಟ್ ಆಗೋದು
2: 90%.
0: ನೀವು ಆ ಗೊಬ್ಬರ ಹಾಕಿದ ದಿವಸ ಜೋರಾಗಿ ಮಳೆ ಬಂದ್ರೆ ಏನಾಗುತ್ತೆ, ಗೊಬ್ಬರ ಮುಕ್ಕಾಲ್ವಾದ ಕೊಚ್ಕೊಂಡು ಹೊರಟೋಗ್ತದೆ. ಇನ್ನು ಭೂಮಿಯಲ್ಲಿ ಇರೋದು ಅದರಲ್ಲಿ ಮುಕ್ಕಾಲ್ದಾಗ ಏನಾಗುತ್ತೆ, ಭೂಮಿ ಒಳಗಡೆ ಹೊರಟೋಗುತ್ತೆ. ಅದಲ್ಲ, ಬೇರುಗಳಿಗಿಂತ ಕೆಳಗಡೆ ಹೊರಟೋದ್ರೆ ಬೇರುಗಳು ತಗೊಳಲ್ಲ. ನಾವು ಹಾಕಿದ್ ನೋಡಿ ಎಲ್ಲ ಅಗ್ರಿಕಲ್ಚರ್ ಅಲ್ಲಿ ಯಾವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ನೀವು ಹಾಕಿದ ಗೊಬ್ಬರ ಆ ಬೇರ್ ಸುತ್ತಲೇ ಇರೋದು, ನೀವು ಅಷ್ಟೇ ನೀರು ಕೊಡ್ಬೇಕು ಗೊಬ್ಬರ ಹಾಕ್ತೇವೆ. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಬೇರಿಂದ ಕೆಳಗಡೆ ಹೊರಟೋಗುತ್ತೆ, ಇಲ್ಲ ಗಿಡದಿಂದ ಪಕ್ಕ ಕೊಟ್ಟೋಗುತ್ತೆ, ಅವೆರಡಾದ್ರೂ ವೇಸ್ಟ್. ಒಂದು ಮೂಟೆ ಇವರೇ ಹಾಕಿದ್ರೆ ಅದರಲ್ಲಿ ನಿಮ್ಗೆ ಯೂಸ್ ಆಗಂತದ್ದು 5 ಕೆಜಿ ಅನ್ಬೋದು ಅಷ್ಟೇ ನಾನು, ಇನ್ನು 40 ಕೆಜಿ ವೇಸ್ಟ್. ಅದಕ್ಕೆ ಸರ್ಕಾರದವ್ರು ಏನ್ ಮಾಡಿದಾರೆ ಅಂತಂದ್ರೆ, ನಾನು ಇವರೇ ಮಾಡಿದ್ದಾರೆ ಆಯ್ತಾ. ಇದು ಒಂದು ಬಾಟ್ಲು ಒಂದು ಮೂಟೆಗೆ ಸಮಾನ ಅಂತ ಇದು ಫಸ್ಟ್ ಬಂದಾಗ ಹೇಳ್ತಾ ಇದ್ರು. ಇವಾಗ ಇದ್ರಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ವರ್ಷನ್ ಮಾಡಿದ್ದಾರೆ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳವರು, ಜುವಾರಿ ಅವರು ಮತ್ತೆ ಕೋರಮಂಡಲ್ ಅವರು ಮತ್ತೆ ಇವರು ಕೂಡ ಇಪ್ಪೋ ಅವರು ಕೂಡ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರು. ಇವಾಗ ಆ ಬಾಟ್ಲ್ ತಗೊಂಡು ಹೋದ್ರೆ ನೀವು ಎಫೆಕ್ಟ್ ಇದೆ ಆಯ್ತಾ. ನೀವು ಎಸ್ಪೆಷಲಿ ಈ ಜೋಳಕ್ಕೆ ಮತ್ತೆ ಸೀಮೆ ಹುಲ್ಲಿಗೆ ಅದಕ್ಕೆಲ್ಲ ಹೊಡಿಬಹುದು. ಇದು ಏನಾಗುತ್ತೆ ಅಂತಂದ್ರೆ, ಇದು ಭೂಮಿಗೆ ತಾಕವೇ ಇಲ್ಲ, ನೀವು ಸ್ಪ್ರೇ ಮಾಡ್ಬೇಕು ಇದನ್ನ. ಮತ್ತೆ ಡ್ರಿಪ್ ಅಲ್ಲಿ ಬಿಡೋದಕ್ಕೆ ಇಲ್ಲ, ಅಡ್ವೈ ಬಿಡ್ಬೋದು ಬಟ್ ಅಡ್ವೈಸ್ ಇಲ್ಲ. ಸ್ಪ್ರೇ ಮಾಡಿದ್ರೆ ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಕೂತ್ಕೊಳ್ತದಲ್ಲ, ಅದಾಗಿ ಹೀರ್ಕೊಳ್ಳುತ್ತೆ, ಹೀರ್ಕೊಂಡು ಅದ ಎಫೆಕ್ಟ್ ಚೆನ್ನಾಗಿರ್ತದೆ. ಹಾಗಾಗಿ ವೇಸ್ಟೇಜ್ ತುಂಬಾ ತುಂಬಾ ಕಡಿಮೆ. ಮತ್ತೆ ನೀವು ನೋಡಿ, ಒಂದ್ ಮೂಟೆ ಇಟ್ಕೊಂಡಂಗೆ ಇವಾಗ ನೀವು ಕೈಯಲ್ಲಿ, ಸೊ 10 ಮೂಟೆ ತರ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದು ನೀನ್ 10 ಬಾಟ್ಲ್ ತಗೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸ್ಟೋರೇಜ್ ಎಲ್ಲ ಈಸಿ ಆಯ್ತು ಅನ್ನೋದ್ರಿಂದ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿಎಫ್ಪಿನ ಡೆವಲಪ್ ಮಾಡಿರೋದು. ನಾವು ರೈತರಿಗೆ ಏನ ತಗೊಂಡೋಗಪ್ಪ, ಯೂಸ್ ಮಾಡು, ಅದು ಎಫೆಕ್ಟ್ ಏನು ತಿಳ್ಕೊ, ಯಾವ ರೀತಿ ಕೆಲಸ ಮಾಡ್ತೀವಿ ತಿಳ್ಕೊಂತ ನಾವು ಕೂಡ ರೈತರಿಗೆ ಅಡ್ವೈಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಮೂಟೆ ಸಿಗದೆ ಹೋಗ್ಬಹುದು. ಇದಷ್ಟೇ 250 ರೂಪಾಯಿ ಆಯ್ತಾ, ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಸಿಗದೆ ಹೋಗ್ಬಹುದು. ಯಾಕೆ ಸಿಗದೆ ಹೋಗ್ಬಹುದು ಅಂದ್ರೆ, ಇಲ್ಲಿ ನಾವು ಅಗ್ರಿಕಲ್ಚರ್ ಯೂರಿಯಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಗೋಸ್ಕರ ನಾವು ಉತ್ಪಾದನೆ ಮಾಡ್ತೇವೆ ಕೃಷಿಗೆ. ಆದ್ರೆ ಇಂಡಸ್ಟ್ರಿಯಲ್ಲಿ ಕೂಡ ಯೂರಿಯಾ ಅಷ್ಟೇ ಇದ್ರಲ್ಲಿ ಯೂಸ್ ಮಾಡ್ತಾರೆ. ಕೆಲವೊಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರಲ್ಲಿ, ರೈತರ ಹೆಸರಲ್ಲಿ ಏನಾಗ್ತಾ ಇದೆ, ಯೂರಿಯಾ ಎಲ್ಲ ಇಂಡಸ್ಟ್ರಿಗೆ ಹೊರಟೋಗ್ತಾ ಇದೆ, ಕೈಗಾರಿಕೆಗಳಿಗೆ ಹೊರಟೋಗ್ತಾ ಇದೆ. ಅಲ್ಲಿ ಪೇಂಟಿಂಗ್ ಮಾಡೋದಿಕ್ಕೆ, ವಾರ್ನಿಶ್ ಮಾಡೋದಿಕ್ಕೆ ಅದರಲ್ಲೆಲ್ಲ ಯೂರಿಯಾನ ಉಪಯೋಗಿಸ್ತಾರೆ. ಅದು ಇಂಡಸ್ಟ್ರಿಯಲ್ ಗ್ರೇಡ್ ಯೂರಿಯಾ ಅಂತ ಹೇಳಿದ್ರೆ ಅದು ಕಾಸ್ಟ್ಲಿ ತುಂಬಾ ರೇಟ್. ಇದಾದ್ರೆ 260-270 ರೂಪಾಯಿ ಅಲ್ಲ, ಅದಕ್ಕೆ ನೋಡಿಲ್ಲ ಕೆಲವೊಂದ್ ಕಡೆ ಡೈವರ್ಟ್ ಆಗೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ತಪ್ಪಿಸೋದಿಕ್ಕೆ ಇದನ್ನ ರೆಡಿ ಮಾಡಿದ್ದಾರೆ. ಸರ್ಕಾರದವ್ರು ಏನು ಮಾಡಿದ್ರೆ ಅದಕ್ಕೊಂದು ಅದ್ರ ಹಿಂದ್ಗಡೆ ಒಂದಷ್ಟು ಜನ ತಜ್ಞರದ ಅಭಿಪ್ರಾಯ ಇರ್ತದೆ, ತಿಳ್ಕೊಂಡಿರ್ತಾರೆ, ಮಾಡ್ತಾರೆ. ಅದಕ್ಕೆ ನಾವು ಕೂಡ ಇದನ್ನ ನೀವು ಉಪಯೋಗಿಸೋದು ಇವಾಗಿಂದ ಕಲಿಬೇಕು ಆಯ್ತಾ. ನೀವು ಲಿಂಕ್ ಮಾಡಿದಾಗ ನೀವು ಉಪಯೋಗಿಸ್ಬೇಕು ಅಂತ ಹೇಳಿ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ, ಕುತೂಹಲ ಇದೆ, ತಗೊಂಡು ಉಪಯೋಗಿಸಿ ಅದ್ ಎಫೆಕ್ಟ್ ಏನಿದೆ ಅಂತ ತಿಳ್ಕೊಳ್ಳಿ. ಇಲ್ಲ ನಾವು ಬೇಡಪ್ಪ ದುಡ್ಡಿಲ್ಲ ಅಂತಂದ್ರೆ ಅವನು ಫೋರ್ಸ್ ಮಾಡೋಂಗಿಲ್ಲ ನೀವನು, ಇದು ರೂಲ್ ಆಯ್ತಾ. ಇಲ್ಲ ಕಾಂಪ್ಲೆಕ್ಸ್ 2 ಕೆಜಿ ಕೊಡ್ತಾರೆ, 3 ಕೆಜಿ ಕೊಡ್ತಾರೆ, ಯಾಕಂದ್ರೆ ಅವ್ರು ಲಿಂಕ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಈ ಕಂಪ್ನಿಗಳವ್ರ ಲಿಂಕ್ ಮಾಡಿರೋದ್ರಿಂದ ಅವ್ರ ಬಾಧೆ. ಇದನ್ನೇನಾದ್ರೂ ಇದ್ರ ಜೊತೆಗೆ ಇದನ್ನು ಸ್ವಲ್ಪ ಕಳಿಸ್ಬಿಡೋಣ ಅಂತ ಇದರಿದೆ. ಬಟ್ ನೀವು ತಗೊಳ್ಳೇಬೇಕಂತೇನು ಇದಿಲ್ಲ. ಬರೀ ಯೂರಿಯಾನೇ 500 ರೂಪಾಯಿ ಮಾಡ್ತಾವ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಯವರು ನೀರ ಮಟ್ಟ ಪ್ಲಸ್ ಇದು 500 ರೂಪಾಯಿ ತಗೊಂಡಿರೋದು. ರೈತರು ಏನ್ ಮಾಡ್ತಾರೆ, ನನ್ ಕಂಪ್ಲೇಂಟ್ ಮಾಡ ಸರ್, 500 ರೂಪಾಯಿ ಸರ್, ಏನೇನ್ ಕೊಟ್ಲಪ್ಪ ಅಂತ ಸರ್, ಒಂದ್ ನೀರೇ ಮೊಟ್ಟೆ ಕೊಟ್ಟು ಒಂದ್ ಬಾಟ್ಲು ಸರ್ ಹೋಯ್ತಪ್ಪ ಅಂತ ಹೇಳ ಆಯ್ತಾ. ನೀವು ಏನಾದ್ರಲ್ಲಿ ಇರ್ತೇವೆ, ನನಗೆ 500 ರೂಪಾಯಿ ಆ ಟೈಮಲ್ಲಿ ನಾನ್ ನಿಮ್ ಜೊತೆ ಇದೀನಿ ಆಯ್ತಾ. ನೀವು ನನಗ್ ಫೋನ್ ಮಾಡ್ಬೇಕು, ಸ್ಟಾಕ್ ಇದೆ ಸರ್, ನಿಮ್ ಕೊಡ್ತಾ ಇಲ್ಲ ಅಂದ್ರೆ ಅದ್ ಯಾಕೆ ಕೊಡಲ್ಲ ನೋಡೋಣ ಆಯ್ತಾ. ಸುಮಾರು ಜನ ರೈತರು ಫೋನ್ ಮಾಡ್ತಾರೆ ನನಗೆ ಆಯ್ತಾ. ಆದ್ರೆ ನಿಮ್ಗೆ ಏನಾದ್ರು ತೊಂದ್ರೆ ಬಂದ್ರೆ ನನಗ್ ಫೋನ್ ಮಾಡಿ ಏನಪ್ಪ ಅಂದ್ರೆ, ನನ್ನ ನಂಬರ್ ಇದ್ದ ನಾರಾಯಣಪ್ಪನ ಹತ್ರ ಇದೆ ನನ್ನ ನಂಬರ್, ನೀನ್ ತಗೊಂಡು ಯಾವಾಗನು ಫೋನ್ ಮಾಡೋ, ನಾನ್ ನಿನ್ ಜೊತೆ ಇರ್ತೀನಿ. ನೀನ್ ಬಂಗಾರಪೇಟೆ ಎಲ್ಲೇ ಕೇಳೋ,
1: ಅಲ್ಲಿ ಸ್ಟಾಕ್ ಇದ್ರೆ ಫೋನ್ ಮಾಡೋ ಸರ್, 500 ರೂಪಾಯಿ ಇದ್ರೆ.
0: ಇವಾಗ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ, ಫಸ್ಟ್ ಬೆಳೆ ಇದಿಲ್ಲ ಆಯ್ತಾ. ಇನ್ನೊಂದೇನಾಗ್ತಾ ಇದೆ, ಶಿಫಾರಸು ಮಾಡೋದಕ್ಕಿಂತ ನಾವು ಹೆಚ್ಚಿಗೆ ಹೊಡಿತಾ ಇದೀವಿ. ಇವಾಗ 2 ML ಹಾಕೊಂಡ್ರೆ ನಾವೇನ್ ಮಾಡ್ತೇವೆ,
1: 4 ML
0: ಐ ಒಂದೇ ಸರಿ ವಾಶ್ ಔಟ್ ಆಗ್ಬೇಕಂತೇಳಿ. ಅದೇನಾಗುತ್ತೆ ಅಂದ್ರೆ, ಬರ್ತಾ ಬರ್ತಾ ನೀವು ಆತರ ಉಪಯೋಗಿಸಿ ಉಪಯೋಗಿಸಿ ಯಾವ್ದೋ ಒಂದು ಕೀಟ ಇದೆ ಅಂತೇಳಿ, ಅದ್ರ ಮೇಲೆ ಆತರ ಕೆಮಿಕಲ್ ಜಾಸ್ತಿ ಹಾಕಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಣ್ಣೆ ಹೊಡಿತಾ ಇರ್ತಾರೆ, ಯಾರಾದ್ರೂ ಒಬ್ರು ಪೋಸ್ಟ್ ಒಂದ್ ಕ್ವಾಟರ್ ಹೊಡಿತಾ ಇರ್ತಾರೆ. ಎಷ್ಟು ದಿವಸ ಹೊಡಿತಾನ ಒಂದ್ ಕ್ವಾಟರ್? ಇದಕ್ಕೂ ಹಂಗೆ ಕೀಟಗಳಿಗೆ ನೀವು ಬರೀ 2 ML ಹಾಕೊಂಡು ಹೊಡಿತಾ ಇದ್ರೆ, ನೀವು 4 ML 5 ML ತೋರಿಸ್ಬಿಟ್ಟಿದ್ರೆ ರುಚಿ, ನೆಕ್ಸ್ಟ್ ಅದ್ ಸಾಯ್ಬೇಕಂದ್ರೆ 6 ML ಹಾಕ್ಬೇಕು. 6 ML ಹಾಕ್ದಿಗೆ ಅದ್ ಸಾಯ್ತದೆ ಒಕ್ಕಣ. ಅದ್ರ ಜೊತೆಗೆ ಕೆಮಿಕಲ್ ಅಷ್ಟೇ ಸ್ಟ್ರಾಂಗ್ ಇರ್ತದಲ್ಲ, ಕೆಳಗಡೆ ಗಿಡನೇ ಹೊಡೋದು ಆಯ್ತಾ. ಅದಕ್ಕೆ ಪ್ರತಿಯೊಂದು ಬೆಳೆಗೂ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ವಿಶ್ವವಿದ್ಯಾಲಯದವರು ಮಾಡಿರ್ತಾರೆ. ಎಷ್ಟು ಗೊಬ್ಬರ ಹಾಕ್ಬೇಕು, ಅದಕ್ಕೆ ಎಷ್ಟು ಇದನ್ನ ಯಾವ ರೋಗಕ್ಕೆ ಎಷ್ಟು ಔಷಧಿ ಹೊಡಿಬೇಕು, ಎಷ್ಟು 1 ML ಹಾಕೊಂಡು ಹೊಡಿಬೇಕು ಅನ್ನೋದು ಎಲ್ಲ ಇರ್ತದೆ ಡೀಟೇಲ್ಸ್ ಆಯ್ತಾ. ನೀವು ಯಾರು ನಮ್ಮ ಹತ್ರ ಬಂದ್ರೆ ಹೇಳ್ಬೋದು, ಬರ್ತೀರ ಯಾರು ಬರಲ್ಲ ಸರ್, ನಂಗೆ ಒಂದು ಚಾಪ್ ಕೊಟ್ಟಿರ್ಬೇಕು ಸರ್, ನಂಗೆ ಇದ್ ಬೇಕು ಸರ್, ನಂಗೆ ಅದ್ ಬೇಕು ಸರ್ ಅಂತ ಕೇಳ್ತಿರೋ ಬಿಟ್ಟು ನನ್ ಬೆಳೆಗೆ ಈ ರೋಗ ಬಂದೈತೆ ಸರ್, ನಂಗೆ ಈ ಬಾಧೆ ಐತೆ, ಯಾರನ್ನ ಹೇಳಿದ್ರ ಏನೋ ಬೇತ್ರ ಬಗ್ಗೆ ಸುಮಾರು ಜನ ಬಂದಿದ್ರೆ ಇಲ್ಲೆಲ್ಲ ನನ್ ಪರಿಚಯ ಇರೋದೆ, ಯಾರನ್ನ ಬರೋದು ಹೇಳ್ತೀರಾ? ಇಲ್ಲ. ಅದೇ ಅವ್ನ ಅಂಗಡಿ ಅವನು ಮಗನ್ ಬಿಟ್ಟು ಹೋಗಿರ್ತಾನೆ, ಅವ್ನು ಇನ್ನು PUC ಓದ್ತಾ ಇರ್ತಾನೆ, ರಿಟೈರ್ PUC ಓದ್ತಾ ಇರ್ತಾನೆ, ಅವನು ಅಂಗಡಿ ಓನರ್ ಇರ್ತಾನಲ್ಲ, ಅವನೇನೋ ಸಂಭವ ನೋಡಿರ್ತಾನೆ, ಅವನಷ್ಟು ಜನ ಕೊಟ್ಟಿರ್ತಾನೆ, ರೂಢಿ ಇರ್ತದೆ ಅನ್ಕೊಳ್ಳೋಣ. ಓಕೆ, ಅವ್ನ ಮಗನ್ ಬಿಟ್ಟು ಹೋಗಿರ್ತಾನೆ, ನೀವು ಆ ಮಗನ ಹತ್ರ ಅವನು ಒಂದ್ 4 ಬಾಟ್ಲ್ ಕೊಟ್ಟು ಅದನ್ನು ತಗೊಂಬರ್ತಿರಲ್ಲ ಹೇಳಿರ್ತೀರ. ನಾನು ಇಲ್ಲಿ BSc ಅಗ್ರಿಕಲ್ಚರ್ ಮಾಡಿ ಓದಿ ನನಗ್ ಬರೋದಿಲ್ಲ, ಅವನಾದ್ರೂ PUC ಹುಡುಗನಿಗೆ ನೀವು ಮನೆಯಲ್ಲಿ ಕೊಟ್ಟು 4 ಬಾಟ್ಲು, 4 ಕೊಟ್ರೆ 4 5 ಕೊಟ್ರೆ 5, ಇದೆಲ್ಲ ನಾವು ಮಾಡ್ಕೊಳ್ತಾರೆ ಮಿಸ್ಟೇಕ್ ಅಷ್ಟೇನೆ. ನಾಳೆ ದಿವಸ ಯಾರನ್ನೋ ಬ್ಲೇಮ್ ಮಾಡೋದಲ್ಲ, ಯಾರನ್ನೋ ಬೈಯೋದಲ್ಲ, ಇದಕ್ಕೆಲ್ಲ ಕಾರಣಕರ್ತರು ನಾವು ಏನು ನಾವೇ. ಸೊಲ್ಯೂಷನ್ ಏನು? ಅದು ನಾವೇನೆ. ಸರಿಯಾರ ಎಲ್ಲಿದೆ? ನಮ್ಮಲ್ಲೇ ಇದೆ. ಅದನ್ನ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ರೆಡ್ಡಿ ಅವ್ರು ಆಲ್ರೆಡಿ ಹೇಳಿದ್ದಾರೆ ನಿಮ್ಗೆ ಆಯ್ತಾ. ಇವತ್ತು ನಾನು ಹೇಳಿದ್ದೆ, ಸರಿಯಾದ ಪ್ರಮಾಣ ಮತ್ತು ಮಿಶ್ರಣ ವಿಧಾನ, ಕೆಲವೊಂದು ಕೆಮಿಕಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು, ತಿರುಗಿಸಲ್ಲ ಅದು ಸರಿಯಾಗಿ ಮಿಶ್ರಣ ಆಗಲ್ಲ. ಅದೇನಾಗುತ್ತೆ, ಒಂದ್ ಗಿಡಕ್ಕೆ ಜಾಸ್ತಿ ಹೋಗುತ್ತೆ, ಒಂದ್ ಗಿಡಕ್ಕೆ ಕಡಿಮೆ ಹೋಗುತ್ತೆ. ಆ ತರದೆಲ್ಲ ಮಿಸ್ಟೇಕು. ಸಿಂಪರಣ ಸಮಯ ಮತ್ತು ವಿಧಾನ ಕೂಡ ಅಷ್ಟೇ. ನೀವು ಬಿಸಿಲಲ್ಲಿ ಮಾಡ್ತೀರಾ, ಬೆಳಿಗ್ಗೆ ಹೋಗ್ತೀವಿ, ಫುಲ್ ಬಿಸಿಲಲ್ಲಿ ಮಾಡಿದ್ರೆ ಏನಾಗುತ್ತೆ, ನೀವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಎಲ್ಲ ಅದು ಶಾಖಕ್ಕೆ ಏನಾಗುತ್ತೆ, ಎಫೆಕ್ಟ್ ಕಡಿಮೆ ಆಗುತ್ತೆ. ನಾಲ್ಕು ಎಂ ಎಲ್ ಹಾಕಿದ್ರು ಪ್ರಯೋಜನ ಇಲ್ಲ, ಹತ್ತು ಎಂ ಎಲ್ ಹಾಕಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಕೂಲ್ ಅವರ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದಾಗ ಅದು ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ವೈಯಕ್ತಿಕ ರಕ್ಷಣಾ ಉಪಕರಣಗಳು ನಾವು ಹಾಕತ್ತೆ ಅಲ್ಲಿ. ಪ್ರತಿಯೊಂದು ಔಷಧಿ ಹೊಡಿಬೇಕಂದ್ರೆ ಗ್ಲೋಸ್ ಹಾಕೋಬೇಕು, ನೀವು ಏಪ್ರನ್ ಹಾಕೋಬೇಕು, ಹೆಲ್ಮೆಟ್ ಹಾಕೋಬೇಕು, ಇದು ಸ್ಪೆಕ್ಸ್ ಹಾಕೋಬೇಕು. ಇದೆಲ್ಲ ಹಾಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರ, ನೀವು ಚೆನ್ನಾಗಿದ್ದ ತಾನೆ ನಿಮ್ ಕುಟುಂಬ ಮತ್ತೆ ನೆಕ್ಸ್ಟ್ ಬೆಳೆ ಮಾಡಕ್ಕೆಲ್ಲ ಆಗೋದು. ನಾವೇನ್ ಮಾಡ್ತಿದ್ದೆ ಅದಕ್ಕೆಲ್ಲ ಯಾರನ್ನ ನೋಡಿದೀರ ಹಾಕೊಂಡಿರಲ್ಲ. ಇವಾಗ ಏನೋ ಸ್ವಲ್ಪ ಸ್ಟ್ರಾಂಗ್ ಅದು ಇದೆ ಅಂತೇಳಿ ಅಂಗಡಿಯಲ್ಲಿ ಭಯ ಇಟ್ಟು ಕಳ್ಸಿದ್ರೆ ಆ ಮನೆಯಲ್ಲಿ ಗಾಡಿ ಹೆಲ್ಮೆಟ್ ಇರ್ತದಲ್ಲ ಅದ್ ಹಾಕೊಂಡು ಹೋಗ್ಬಿಡುದು. ಅದೆಲ್ಲ ಇದೆಲ್ಲ ನೀವು ಎಷ್ಟೋ ಖರ್ಚು ಮಾಡ್ತೀರಾ, ಎಷ್ಟೋ ಇದ್ರ ಮಕ್ಳಿಗೆಲ್ಲ ಮದುವೆ ಮಾಡಿರ್ತೀರಾ, ಎಷ್ಟೋ ಅಷ್ಟೋ ಕಳ್ದ ಹಾಕಿರ್ತೀರಾ. ಒಂದ್ 2,000 ರೂಪಾಯಿ ಕೊಟ್ಬಿಟ್ಟು ಆ ಪ್ರೊಟೆಕ್ಟಿವ್ ಕಿಟ್ ತಗೊಳಕಾಗಲ್ಲ. ನೀವು ತಗೊಂಡ್ ಮನೇಲಿ ಇಟ್ಕೊಂಡ್ರೆ ಔಷಧಿ ಒಳಗೆ ಹಾಕೋಬೇಕು, ಇಲ್ಲ ಕೂಲಿ ಒಂದ್ ಬರ್ತಾನೆ ಅವನಿಗಾದ್ರೂ ಕೊಡಿಸ್ಬೇಕು ಅವಂದು ಜೀವನ ಅಂತಾನೆ. ಇದೆಲ್ಲ ಮಾಡ್ತಾ ಇಲ್ಲ ನಾವು. ಅದಕ್ಕೆ ಏನಾಗ್ತಾ ಇದೆ, ಇವತ್ತು ರಿಸರ್ಚ್ ಮಾಡಿದ್ರೆ ನಮ್ಮ ರಕ್ತದಲ್ಲಿ ಕೀಟನಾಶಕ ಐತೆ, ತಾಯಿ ಎದೆಹಾಲಲ್ಲಿ DDT ಐತೆ. ಇನ್ನೇನ್ ಮಾಡ್ತಾ ಇದ್ರು ಕೊಪ್ಪಳ ರೈತರಲ್ಲಿ ಇದ್ರಲ್ಲಿ ಟೆಸ್ಟ್ ಮಾಡಿದ್ರೆ ರೈತರದು ಅವನ ರಕ್ತದಲ್ಲಿ ಕೀಟನಾಶಕ ಅಂಶ ಇದೆ ಅಂತೆ. ಲೆಕ್ಕಗಳು ಎಷ್ಟು ಅಲ್ಲಿಗೆ ಎಷ್ಟು ಹೋಗಿರ್ಬೋದು ಅವ್ನ ಬಾಡಿಗೆ, ಇಲ್ಲಿ ಕ್ಯಾನ್ಸರ್ ಬಂದಿರ್ತದ. ಮತ್ತೆ ಇವಾಗ ಟೆಕ್ನಾಲಜಿ ಡೆವಲಪ್ ಆದಂಗೆ ಕೆಲವೊಂದು ಆ್ಯಪ್ಗಳು ಬಂದಿದ್ದಾವೆ, ಇಸ್ಯಾಪ್ ಮತ್ತೆ ಏನೋ ಪ್ಲಾಂಟ್ರಿಕ್ಸ್ ಅಂತೇಳಿ ಸುಮಾರು ಪ್ಲೇ ಸ್ಟೋರ್ ಅಲ್ಲಿ ಇದಾವೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಮನೇಲಿ ಯಾರಾದ್ರೂ ಮಕ್ಳು ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ನೀವು ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಏನ್ ರೋಗ ಬಂದಿರುತ್ತಲ್ಲ ಅದನ್ನ ಫೋಟೋ ಇಟ್ಬಿಟ್ರೆ ಏನ್ ಏನ್ ರೋಗ ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಎಲ್ಲ ಬಂದ್ಬಿಡುತ್ತೆ ಅಲ್ಲೇ. ಇದು ಮಾಡಕ್ಕಾಗಲ್ವಾ ಹೇಳಪ್ಪ? ಯಾರಾದ್ರೂ ಬಂದ್ರೆ ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ. ಅದೇ ಇಲ್ಲ ನಿಮ್ಗೆ ಇವಾಗೆಲ್ಲ ನೀವು ಬಿಡಿ, ವಯಸ್ಸಾಗಿದೆ ಓಕೆ, ನಿಮ್ಗೆ ಮೊಬೈಲ್ ಎಲ್ಲ ಯೂಸ್ ಆಗಲ್ಲ ಬೇಡ. ನಿಮ್ ಮಕ್ಳು ಇರ್ತಾರಲ್ಲ ಅವ್ರಿಗೂ ಕೂಡ ಅದರಲ್ಲಿ ಪ್ಲಾಂಟ್ರಿಕ್ಸ್ ಈಸ್ ಆಪ್ ಅಂತೆಲ್ಲ ಆಪ್ ಇದೆ. ಅದು ಜಸ್ಟ್ ಒಂದ್ ಫೋಟೋ ಇಡ್ಬಿಟ್ಟು ನಿಮ್ಮ ಹೊಲದಲ್ಲಿ ಯಾವ್ದೊಂದು ರೋಗ ಬಂದಿರ್ತದಲ್ಲ ಒಂದ್ ಫೋಟೋ ಇಡ್ಬಿಟ್ರೆ ಇದು ಏನ್ ಕಾಯಿಲೆ, ಇದು ಯಾವ್ದ್ರಿಂದ ಬಂದಿದೆ, ಇದಕ್ಕೆ ಏನ್ ಔಷಧಿ ಹೊಡಿಬೇಕು, ಎಷ್ಟು ಹೊಡಿಬೇಕು, ಎಲ್ಲ ಕ್ಲೀನ್ ಆಗಿ ಬಂದ್ಬಿಡ್ತದೆ. ಅದನ್ನಾದ್ರೂ ಫಾಲೋ ಮಾಡ್ಬೋದು. ಟೆಕ್ನಾಲಜಿ ಡೆವಲಪ್ ಆಗ್ತದೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ನ ಅಂಗಡಿ ಒಂದ್ 4 ಕೊಡ್ತಾನೆ. ಅವ್ನು ನೀನ್ ಹೇಳ್ಬೋದು ನೋಡೋ ಇಲ್ಲಿ ಮೊಬೈಲ್ ಅಲ್ಲಿ ಹೇಳ್ತಾ ಇದ್ದೆ, ಒಂದೇ ಹೇಳ್ತಾ ಇದ್ದೆ, ಒಂದೇ ಕೊಡು, 4 ಬೇಡ ನನಗೆ ಅಂತೇಳಿ ನೀವು ನಿಮ್ಮ ಅಧಿಕಾರನ ನೀವು ಚಲಾಯಿಸಬಹುದು. ಮತ್ತೆ ಅದೇ ಖಾಲಿ ಬಾಟ್ಲ್ ಪ್ಯಾಕೆಟ್ ಸುರಕ್ಷಿತ ವಿಲೇವಾರಿ ಮಾಡ್ತಾ ಇಲ್ಲ ನಾವು. ಔಷಧಿ ಹೊಡಿತೀವಿ ಎಲ್ಲಿ ಬಿಸಾಕ್ತೇವೆ, ಫ್ಯಾಕ್ಟ್ರಿ ಬಿಸಾಕ್ತಿವೆ, ಔಷಧದಲ್ಲಿ ಬಿಸಾಕ್ತಿವೆ, ಅದ್ರಲ್ಲಿ ಮೀನಿಗೆ ಬಿಟ್ಟಿರ್ತೇವೆ, ಆ ಮೀನು ಮೀನು ಸ್ವಲ್ಪ ತಿನ್ನಿಸ್ತೀವಿ, ಎತ್ತರ ಆ ಮೀನು ಇಟ್ಕೊಂಡು ನಾವು ತಿಂತೀವಿ.
3: ಇಲ್ಲ
0: ಜಾಸ್ತಿ ಹಾಕಿದ್ರೆ ಸತ್ತೋಗ್ತೇವೆ, ಕಡಿಮೆ ಹಾಕಿದ್ರೆ
3: ಕಡಿಮೆ ಆಗಿದ್ರೆ
0: ಹಂಗೆ ಈ ತರ ಎಲ್ಲ ನಾವು ಅದನ್ನ ಸುರಕ್ಷಿತವಾಗಿ ಮಾಡ್ತಾ ಇಲ್ಲ. ಅದನ್ನ ಎಲ್ಲ ಒಂದು ಅದಕ್ಕೊಂದು ಜಾಗ ಮಾಡ್ಬೇಕು ನೀವು ತೋಟದಲ್ಲಿ, ಯಾವ್ದೋ ಒಂದು ಕಾರಣದಲ್ಲಿ ಕೆಲ್ಸಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಜಾಗ ಇದೆ ಅದು, ಅಲ್ಲಿ ಸ್ವಲ್ಪ ಗುಳಿ ತೊಳ್ಬಿಟ್ಟು ನೀಟಾಗಿ ಆಯ್ತಾ. ಮಳೆ ಬಂದ್ರು ಕೂಡ ಅದನ್ನು ಬೇರೆ ಕಡೆ ಹೋಗ್ಬಾರ್ದು, ಆ ತರ ಹಳ್ಳ ಮಾಡಿ ಆ ಬಾಟ್ಲಿನ ಪ್ಯಾಕೆಟ್ನ ಹಾಕ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಟೇಬಲ್ ಸುಟ್ಟ ಹಾಕ್ಬೇಕು. ಈ ತರ ಏನಾದ್ರು ಮಾಡ್ಬೇಕು. ಸುಡೋದಕ್ಕಿಂತ ಭೂಮಿಯಲ್ಲಿ ಹಾಕಿ ಸ್ವಲ್ಪ ಡೀಪ್ ಆಗಿ ಮುಚ್ಚಿದ್ರೆ ಅದೇನು ಆಗೋದಿಲ್ಲ. ಆಮೇಲೆ ವೈಟಿಂಗ್ ಪೀರಿಯಡ್ ಅಂತ ಇರ್ತದೆ, ಯಾವುದೇ ಔಷಧಿ ಹೊಡಿಲಿ ನಾವು ಅದನ್ನ ಸ್ವಲ್ಪ ವೈಟ್ ಮಾಡಿ ಆಮೇಲೆ ಅದನ್ನ ಕಟಾವ್ ಮಾಡಿ ಮಾರ್ಕೆಟ್ಗೆ ಹಾಕ್ಬೇಕು. ಯಾರು ಮಾಡ್ತಾವೆ? ಯಾರು ಮಾಡ್ತಾ ಇಲ್ಲ, 100 ಕ್ಕೆ 100 ಯಾರು ಮಾಡ್ತಾ ಇಲ್ಲ. ಬೆಳಿಗ್ಗೆ ಟಮಾಟೊ ಈ ಕಡೆಯಿಂದ ಟಮಾಟೊ ಔಷಧಿ ಹೊಡಿತಾ ಇರ್ತಾರೆ, ಆಕಿಂದ ಕಾಯಿ ಆ ಕಡೆಯಿಂದ ಕಾಯಿ ಕೀಳ್ತಾ ಇರ್ತಾರೆ. ಅದಿಲ್ಲ, ಇಲ್ಲ ಇವತ್ತು ಹೊಡಿತಾರೆ ನಾಳೆ ಕಾಯ್ಕಿ ತಾಕ್ತೀವಿ. ಯಾವ್ದು ಕೆಮಿಕಲ್ ಅಷ್ಟು ಫಾಸ್ಟ್ ಆಗಿ ಡಿಸ್ಇಂಟಿಗ್ರೇಟ್ ಆಗಲ್ಲ. ಇದೇನಾಗ್ತದೆ, ಇದ್ರೆ ಈ ತರ ಹೊಡೆದ್ರೆ ಇದೆಲ್ಲ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗುತ್ತೆ, ಅವ್ರ ಆಕ್ಷನ್ ಅಲ್ಲಿ ಹೋಗ್ತಾರೆ, ಮತ್ತೆ ಎತ್ಕೊಳ್ಳೋ ಅಂಗಡಿಯಲ್ಲಿ ಇರ್ತಾರೆ. ಸಿಟಿಗಳಲ್ಲೆಲ್ಲ ಏನಾಗುತ್ತೆ, ಅಂಗಡಿಗೆ ಹೆಂಗ್ಸರು ಹೋಗ್ತಾರೆ ತಗತ್ತಾರೆ, ಅದ್ ನಿತ್ಕೊಂಡು ಏನ್ ಮಾಡ್ತಾರೆ ಸಿಟಿಗಳಲ್ಲ ಎಲ್ಲ ಪೇಪರ್ ಕವರ್ ಗಳಲ್ಲಿ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಹಾಕ್ಬಿಡ್ತಾರೆ. ಆಯ್ತಾ, ಅಲ್ಲಿ ಏನಾಯ್ತು, ನೀನ್ ಹೊಡೆದ್ರೆ ಕೆಮಿಕಲ್ ಅದ್ರ ಮೇಲೆ ಐತೆ, ಡೈರೆಕ್ಟ್ ಸಾಂಬಾರ್ ಹೊಡೋಯ್ತಾವ್ ನೀನ್ ಹೊಟ್ಟೆ ಹೊಡೋಯ್ತು. ಅದ್ ನಿಮ್ಗಿಂತ ನಮ್ಗೆ ಟೌನ್ಗಳಲ್ಲಿ ಇರೋ ಎಫೆಕ್ಟ್ ಜಾಸ್ತಿ. ಯಾವ್ದೇ ಒಂದು ಕೆಮಿಕಲ್ ನಾವ್ ಹೊಡೆದ್ರೆ ಕೆಮಿಕಲ್ ದುರ್ಬಲ ಆಗ್ಬೇಕು ಅಂತಂದ್ರೆ ಅದು ಬಿಸಿಲಲ್ಲಿ ಗಾಳಿನಲ್ಲಿ ಒಂದ್ 4-5 ದಿವಸ ಆದ್ರೂ ಇರ್ಲೇಬೇಕು. ಆಯ್ತಾ, ನನ್ನ ಪ್ರಕಾರ ಯಾವ್ದು ಬೆಸ್ಟ್ ತರಕಾರಿ ಯಾವ್ದಪ್ಪ ಅಂತಂದ್ರೆ ಈ ಟೌನ್ಗಳಲ್ಲಿ ರೋಡ್ ಪಕ್ಕ ಹಾಕೊಂಡು ಮಾಡ್ತಾ ಇರ್ತಾರೆ ನೋಡಿ, ಉಡ್ಡೆ ಲೆಕ್ಕ ಅದು ಬೆಸ್ಟ್. ಯಾಕಂದ್ರೆ ಬಿಸಿಲು ಬೀಳ್ತಾ ಇರ್ತದೆ, ಧೂಳು ಇರ್ತದೆ, ಆಮೇಲೆ ತಗೊಂಡೋದವ್ರು ಕೂಡ ಧೂಳು ಐತಪ್ಪ ಅದ್ರ ಮೇಲೆ ಅಂದ್ಬಿಟ್ಟು ಚೆನ್ನಾಗಿ ತೊಳಿತಾರೆ. ಈ ಅಂಗಡಿಗಳಲ್ಲಿ ಕೆಲವೊಂದು ಒಳ್ಳೆ ಒಳ್ಳೆ ಅಂಗಡಿಗೆ ಮಾಡಿ ಇಟ್ಕೊಂಡು ಇರ್ತಾರ, ಅಲ್ಲಿ ಏಸೆ ಹಾಕಿರ್ತಾರೆ, ಅಲ್ಲೋ ಬಿಸಿಲು ತರ್ಸಲ್ಲ. ಅದಕ್ಕೆ ಆ ಕೆಮಿಕಲ್ ಅದು ವೆಜಿಟೇಬಲ್ಸ್ ಇದಾವಲ್ಲ ತರಕಾರಿಗಳು, ಅವು ಭಾರಿ ಡೇಂಜರ್. ಸೊ ಹಾಗಾಗಿ ನೀವು ಇವಾಗ ನಾಳೆ ಹಾರ್ವೆಸ್ಟ್ ಮಾಡ್ತಾರೆ, ಕೊಯ್ಲು ಮಾಡ್ತಿರಂದ್ರೆ ಅದಕ್ಕೆ ಮುಂಚೆನೆ 3-4 ದಿವಸ ಮುಂಚೆನೆ ಔಷಧಿ ಹೊಡೆದಿರ್ಬೇಕು. ಬಟ್ ಏನ್ ಮಾಡ್ತಾವ್ ಅಂಗಡಿಗಳವ್ರು, ಓ ಹಂಗಾಗಲ್ಲ ಅಣ್ಣ, ಕ್ಯಾಪ್ಸಿಕಮ್ 3 ದಿವಸಕ್ಕೆ ಒಂದ್ಸರಿ ಹೊಡಿಲೇಬೇಕು ಅಂತೇಳಿ ಎಲ್ಲ ಇದ್ ಮಾಡಿಸ್ಬಿಟ್ಟು ರೂಢಿ ಮಾಡಿಸ್ಬಿಟ್ಟು ಅವಶ್ಯಕತೆ ಇಲ್ಲಂದ್ರೂ ನಿಮ್ಗೆ ಎಲ್ಲ ಒಂದ್ ಕಡೆ ಅನಿಸ್ತಾ ಇರ್ತದೆ, ಯಾಕಪ್ಪ ಸುಮ್ನೆ ಏನಾಯ್ತು 10,000 20,000 ಹೋದ್ರೆ ಹೋಗ್ಲ, 3 ದಿವಸಕ್ಕೆ ಒಂದ್ಸರಿ ಈ ಕಿತ್ತು ಚೆನ್ನಾಗಿ ಹೊಡೆದ್ಬಿಡೋಣ, ಒಳ್ಳೆ ಬೆಳೆ ತೆಗೋಣ ಅಂತ ಹೇಳ್ಬಿಟ್ಟು ನೀನ್ ಯೋಚನೆ ಮಾಡ್ತಾ ಇರ್ತೀನಿ. ಅವನಿಲ್ಲ, ಸೊ ಅದಕ್ಕೆ ಅವನು ಮೂರ್ ದಿವಸ ಹೇಳಿದ್ರೆ ನೀನ್ ಬೇಕಾದ್ರೆ ಎರಡ್ ದಿವಸಕ್ಕೆ ಒಂದ್ಸರಿ ಹೊರದಾಕ್ ಎರಡ್ ದಿವಸಕ್ಕೆ ಹೊರದಾಕ್ ಯಾಕೆ ಸುಮ್ನೆ ರಿಸ್ಕ್ ಹೊರದಲ್ಲ ಒಳ್ಳೆ ರೇಟ್ ಬಂದ್ಬಿಟ್ರೆ ಈಗ ಲಕ್ಷ ಪ್ರತಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಆತರ ಆಗ್ತಾ ಇದೆ. ಆಮೇಲೆ ನಕಲಿ ಮತ್ತು ಅನಧಿಕೃತ ಪೀಡನೆ ನಡೆಸಿಗಳು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಇವಾಗ ಟಾಟಾ ರ್ಯಾಲೀಸ್ ಇರ್ಬೋದು, ಸಿಂಜೆಂಟ್ ಆಗಿರ್ಬೋದು, ಅದಾಮ ಇರ್ಬೋದು, ಇದೆಲ್ಲ ಒಂದು ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಒಂದ್ ಐದರಿಂದ ಆರು ವರ್ಷ ಸಂಶೋಧನೆ ಮಾಡಿರ್ತಾರೆ. ಅದ್ರ ಮೇಲೆ ಒಂದು 150 ಕೋಟಿ 200 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಅದನ್ನೆಲ್ಲ ಒಂದ್ ಇದು ಮಾಡಿ ಒಂದಷ್ಟು ಜನ ಎಂಪ್ಲಾಯೀಸ್ ಇಟ್ಕೊಂಡು ಮಾರ್ಕೆಟ್ ಗೆ ತಲುಪಿಸಿರ್ತಾರೆ. ಸುಮ್ ಸುಮ್ನೆ ಟಾಟಾ ಕಂಪ್ನಿ ಸುಮ್ ಸುಮ್ನೆನಾ ಸುಮ್ ಸುಮ್ನೆ ಬಿಡಕ್ಕಾಗಲ್ಲ. ಸರಿ ಆಯ್ತು, ಅದೆಲ್ಲ ಮಾರ್ಕೆಟ್ ಬಂದ್ರೆ ರೈತರು ಯಾರು ಮುಗಲ್ಲ ಅದನ್ನ. ಯಾಕೆ ಅದ್ ₹100 ಜಾಸ್ತಿ,
1: ₹100
0: ಜಾಸ್ತಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ಕಣ್ಣೆತ್ ಕೂಡ ನೋಡಲ್ಲ. ಇನ್ನೊಬ್ನ ಯಾರೋ ಇರ್ತಾನೆ, ಅವನ್ನೆಲ್ಲ ಎತ್ಕೊಂಡ್ ಒಂದ್ ಕೆಮಿಕಲ್ ಎಲ್ಲ ಎತ್ಕೊಂಡ್ ಒಂದು ಮಿಕ್ಸ್ ಮಾಡಿ ಬಾಕಿಗೆ ಹಾಕಿ ಅವನೇ ಎಲ್ಲ ಅಲ್ಲೇ ಅದಕ್ಕೊಂದು ಲೇಬಲ್ ಮೆನ್ಸ್ಬಿಟ್ಟು ಎತ್ಕೊಂಡೆಲ್ಲ ಅಂಗಡಿ ಕ್ಲಿಕ್ತಾನೆ. ಆ ಟಾಟಾಗು ಮತ್ತೆ ಇವನಿಗೆ ಸೇಮ್, ಅದ್ರಲ್ಲಿ ಏನ್ ಇರಲ್ಲ ಬಂಡವಾಳ. ಏನಂದ್ರೆ ಓ ಇದು ಅದಕ್ಕೆ ಕೆಲಸ ಮಾಡ್ತದೆ ಅಂತ ಹೇಳ್ತಾನೆ. ₹100 ಕಮ್ಮಿ, ನೀವೇನ್ ಮಾಡ್ತೀರ ಎತ್ಕೊಂಡ್ ಹೊಡಿತಾರೆ. ಈ ಗಿಡಗಳೇನು ಮಾತಾಡಲ್ಲ, ಇದು ನಂಗೆ ಏನು ಯೂಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀವೇನ್ ಮಾಡ್ತಾರೆ ಬಲ ಪ್ರಯೋಗ ಮಾಡ್ತಾನೆ ಇರ್ತೀರಿ ಗಿಡಗಳ ಮೇಲೆ. ಹಾಗಾಗಿ ಇದು ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ ಇದು. ಅರ್ಥಾಯ್ತಾ? ಅದಕ್ಕೆ ನೀವು ಬ್ರಾಂಡೆಡ್ ಕಂಪ್ನಿ ಏನಿದೆ ಅದ್ರದೇ ಕೆಮಿಕಲ್ ತಗೊಂಡ್ರೆ ನಿಮ್ಗೆ ನಮ್ಮ ವಾತಾವರಣ ಮೇಲೆ ಆಗ್ತಕ್ಕಂತ ದುಷ್ಪರಿಣಾಮನು ಕಡಿಮೆ ಆಗುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂತ ದುಷ್ಪರಿಣಾಮನು ಕಡಿಮೆ ಆಗುತ್ತೆ. ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ರೆ ಈ ನಕಲಿ ಔಷಧಿಗಳು ಈ ಕೆಲವೊಂದು ಕಂಪ್ನಿ ಕೆಮಿಕಲ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಇವು ಡೇಂಜರ್ ಡೇಂಜರ್ ಅಂತ ಹೇಳಿ ಬ್ಯಾನ್ ಮಾಡ್ತಾ ಇರ್ತಾರೆ. ಮೊನೊಕ್ರೋಟೋಫಾಸ್ ಬ್ಯಾನ್ ಮಾಡಿದ್ದಾರೆ, ಅದಕ್ಕೂ ಮುಂಚೆ ಸುಮಾರು ಕೆಲವೊಂದೆಲ್ಲ ಬ್ಯಾನ್ ಮಾಡ್ತಾರೆ. ಯಾಕೆ ಬ್ಯಾನ್ ಮಾಡ್ತಾರೆ ಅಂದ್ರೆ ಡೇಂಜರು ಅಂತೇಳಿ ಬ್ಯಾನ್ ಮಾಡ್ತಾರೆ. ಈ ಕೆಲವರು ಇರ್ತಾರೆ ಪುಣ್ಯಾತ್ಮರು, ಅವ್ರೇನ್ ಮಾಡ್ತಾರೆ ಹೋಗ್ಬಿಟ್ಟು ಆ ಬ್ಯಾನ್ ಮಾಡಿರೋ ಕೆಮಿಕಲ್ಸ್ ನ ಎತ್ಕೊಂಡ್ಬರ್ತಾರೆ. ಎತ್ಕೊಂಡ್ಬಂದ್ಬಿಟ್ಟು ಅದ್ರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಯೂರಿಯಾ ಹಾಕ್ಬಿಡ್ತಾರೆ. ನಕಲಿ ಔಷಧಿಗಳು ನಮ್ ರಿಸರ್ಚ್ ಪ್ರಕಾರ ಗೊತ್ತಾಗಿರೋದಂದ್ರೆ 60-70% ನಕಲಿ ಔಷಧಿಗಳು ಏನಿದಾವೆ ಅವೆಲ್ಲ ಯೂರಿಯಾ ಬೇಸ್ಡ್. ಅದ್ರಲ್ಲಿ ಯೂರಿಯಾ ಬಿಟ್ರೆ ಇನ್ನೇನಿರಲ್ಲ. ನೀವು ಎತ್ಕೊಂಡ್ ಹೊಡಿತೀಯ, ಒಂದು ಅದರಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಐತೆ, ಇನ್ನೊಂದು ಯೂರಿಯಾ ಅಂಶ ಇದೆ. ನೀವು ಎತ್ಕೊಂಡ್ ಹೊಡೆದ ತಕ್ಷಣ ಏನಾಗುತ್ತೆ, ಹುಳು ಸತ್ತೋಗುತ್ತೆ. ಆಯ್ತಾ? ಗಿಡ ಏನಾಗುತ್ತೆ, ಯೂರಿಯಾ ಇರೋದ್ರಿಂದ ಸಿಗಬಿಡ್ತೀವಿ. ಓ ನಿನ್ಗೇನಪ್ಪ ಮುಂಚೆ ಮುಂದಿಚ್ಚೇಷ್ಟಪ್ಪ ಇಲ್ಲ ನೆಕ್ಸ್ಟ್ ವಾಂಜಿಕೆ ಹೋಗಲ್ಲ ಅಂತೇಳಿ ಯಾವಾಗ ಅವನ ಹೋಗಿ ಅವ್ನು ದೊಡ್ಡವ್ರು ಮಾಡ್ತೀವಿ. ಇದೇ ಆಗ್ತಾ ಇರೋದು. ನಿಮ್ಗೇನೋ ಒಂದು ಹುಳ ಸಾಯ್ಬೇಕು, ಗಿಡ ಚೆನ್ನಾಗಿ ಕಾಣಿಸ್ಬೇಕು. ಇವ್ರು ಯಾಕಂದ್ರೆ ಯಾಕೆ ಕಾಣಿಸಲ್ಲ, ಸಂದರ್ಭ ಚೆನ್ನಾಗಿ ಕಾಣಿಸುತ್ತಲ್ಲ, ಹಂಗೆ ಮೋಸ ಆಗ್ತಾ ಇದೆ. ಅದಕ್ಕೆ ನೀವು ಬ್ರಾಂಡೆಡ್ ತಗೋಬೇಕು, ಅದ್ರ ಜೊತೆಗೆ ಬಿಲ್ ತಗೋಬೇಕು. ನೀವು ಯಾವ್ದೋ ಎತ್ಕೊಂಡ್ಬಂದು ಹೊಡೆದ್ಬಿಟ್ಟು ನಾಳೆ ಎತ್ಕೊಂಡೋಗೋಣ ಇದು ನಿಂದೆ ಹೊಡೆದಿದ್ದಂದ್ರೆ ಅವ್ನು ಹೋಗ್ತಾನ ಒಪ್ಪಲ್ಲ. ಬಿಲ್ ಇದ್ರೆ ಬಾಯಿ ಮುಚ್ಕೊಂಡು ಇರ್ತಾನೆ, ಅವನಿಗೆ ಭಯ ಇರ್ತದೆ ಎಲ್ಲ ಹೋಗ್ತಾನಪ್ಪ ಏನ್ ಕಂಪ್ಲೇಂಟ್ ಮಾಡ್ತಾನ ನನ್ನ ಕತೆ ಗೋವಿಂದ ಅಂತೇಳಿ. ಅದಕ್ಕೆ ಬಿಲ್ ಇಂಪಾರ್ಟೆಂಟ್, ₹100 ಹೋದ್ರೆ ಹೋಗುತ್ತೆ. ಆಯ್ತಾ? ಬಿಲ್ ತಗೊಳ್ಳಿ. ನಾಳೆ ದಿವಸ ನಿಮ್ ತೋಟಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಾಗುತ್ತೆ. ಅದರಲ್ಲಿ ಕೆಲವರು ಬ್ರೋಕರ್ಸ್ ಇರ್ತಾರೆ, ಏನೋ ಅದನ್ನ ಬೆಳೆ ಹಾನಾಗ್ಬಿಟ್ಟೈತೆ ಅಂತೇಳಿ ರೈತ ಯಾರಿಗೂ ಹೇಳ್ತಾನೆ. ಅವನು ಇನ್ನೊಬ್ಬನಿಗೆ ಅಂಗಡಿ ಮನ ಹತ್ರ ಬರೋದು, ಬ್ಲಾಕ್ ಮೇಲ್ ಮಾಡೋದು, ಅವನ್ ಸೆಂಟ್ರಲ್ ದುಡ್ಡು ಮಾಡ್ಕೋತಾನೆ. ಅವನು ನಿಮ್ಮನ್ನ ಉಪಯೋಗಿಸ್ಕೊಂಡು ಅಧಿಕಾರಿಗಳು ನಮ್ಗೆ ಹೇಳ್ತಾರೆ, ನಮ್ಗೆ ನನಗೆ ಕೆಲವರು ಹೇಳಿದ್ರೆ ಸರ್ ಯಾರೋ ಅಂಗಡಿಯವರು ಕೊಟ್ಟಿದ್ದಾರೆ ಸರ್ ಏನೋ ಎಲ್ಲ ಹೂವ ಎಲ್ಲ ಉದ್ರೋಗ್ಬಿಟ್ಟೈತೆ ಅಂತ ಬನ್ನಿ ಸರ್ ಅದು ಸರ್ ಇದು ಆಯ್ತಪ್ಪ ಬರ್ತೀನಿ ಹೇಳಿ. ನಾನು ಅಲ್ಲಿ ಹೋಗಿ ಇವರಿಬ್ರು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೆಂಟ್ರಲ್ ಇನ್ವಾಲ್ವ್ ಆಗ್ಬಿಟ್ಟ ಅವನಿಗೆ ಪಾಪ ರೈತನಿಗೆ ಏನೋ ಸ್ವಲ್ಪ ಕೊಡ್ಸ್ಬಿಟ್ಟು ಸೆಂಟ್ರಲ್ ಇರೋ ಒಂದಷ್ಟು ಹೊಡೆ ಹಾಕಿದ್ರು. ಸೊ ಅದಕ್ಕೆ ಏನಿದ್ರು ನೀವು ಕರೆಕ್ಟ್ ಆಗಿ ವ್ಯವಹಾರ ಮಾಡ್ಬೋದು. ಆಯ್ತಾ? ನೀವು ಏನೇ ಪರ್ಚೇಸ್ ಮಾಡಿದ್ರು ಬಿಲ್ ತಗೋಬೇಕು. ಮತ್ತೆ ಸೈಂಟಿಸ್ಟ್ ಗಳಿದ್ದಾರೆ, ನಮ್ಮಂತ ಅಧಿಕಾರಿಗಳಿದ್ದಾರೆ, ನಮ್ಮ ಹತ್ರ ಬರ್ಬೇಕಿತ್ತು, ನಮ್ಗೆ ಕೆಲಸ ಕೊಡ್ಬೇಕು. ನೀವು ಎತ್ಕೊಂಡ್ಬಂದು ತೋರಿಸಿ ಸರ್ ಏನಾಗಿದೆ ಅಂತ ಹೇಳ್ಬೇಕು. ನಾವ್ ಹೇಳ್ತೀವಿ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೆವಿಕೆನೆ ಐತೆ ನಮ್ ಕೋಲಾರ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕೆವಿಕೆ ಐತಿ. ಇವಾಗ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಸೈಂಟಿಸ್ಟ್ ಗಳು ಇರ್ತಾರೆ. ಅವ್ರ ಕಳ್ಸಾದ್ರು ನಾವು ತಗೋಬಹುದು. ಇಲ್ಲ ನಾನು ಹೇಳಿದ್ನಲ್ಲ ಅವಾಗ ಮೊಬೈಲ್ ಅಂತ ಹೇಳ್ಬಿಟ್ಟು, ಆ ಮೊಬೈಲ್ ಇದ್ರಲ್ಲಿ ಕೂಡ ನಾವೊಂದು ಫೋಟೋ ಹಿಡ್ದು ಹಾಕಿದ್ರೆ ಅದು ಬರುತ್ತೆ ಏನ್ ಇದ್ ಮಾಡ್ಬೇಕಂತೇಳಿ ಈ ತರ. ಮತ್ತೆ ಇನ್ನೊಂದ್ ಏನಪ್ಪ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಆರ್ಗ್ಯಾನಿಕ್. ಬರೀ ಆರ್ಗ್ಯಾನಿಕ್ ಅಂದ್ರೆ ಆಗುತ್ತಾ? ಇಲ್ಲ, ಸಮಗ್ರ ನಾವು ಕೀಟ ನಿರ್ವಹಣೆ ಮಾಡಬೇಕು. ಇವಾಗ ಸ್ಟಿಕ್ಕಿ ಟ್ರಾಪ್ಸ್ ಇದಾವಲ್ಲ, ಕೋಸಲ್ಲೆಲ್ಲ ಉಪಯೋಗಿಸ್ತೀವಲ್ಲ, ನೀವು ಅದೆಲ್ಲ ಹಾಕಿದ್ರೆ ಸುಮಾರು ಕೀಟಗಳು ಬಂದು ಅದಕ್ಕೆ ಮೆಚ್ಕೊಂಡ್ಬಿಡ್ತವೆ. ಅಷ್ಟು ಮಟ್ಟಿಗೆ ನಿಮ್ಗೆ ರೋಗ ಕಡಿಮೆ ಆಗುತ್ತೆ. ಅದೊಂದು ಮಾಡ್ಬೇಕು. ಇವ್ರು ಜೈವಿಕ ಪೀಡನಾಶಕಗಳು ಅವಾಗಿಂದ ಹೇಳ್ತಾ ಇದೀವಿ, ನಾನು ಹೇಳ್ತಾ ಇದ್ದೀನಿ, ಅವ್ನು ಹೇಳ್ತಾ ಇದ್ರೆ ಇದು ಭಾರಿ ಇಂಪಾರ್ಟೆಂಟ್. ಭೂಮಿಯಲ್ಲಿ ಇರ್ತಕ್ಕಂತ ಇವು ರೋಗಾಣುಗಳನ್ನೆಲ್ಲ ಇವು ಸಾಯಿಸ್ತವೆ. ಹಾಗಾಗಿ ನೀವು ಇದು ತಿಪ್ಪೆ ಗೊಬ್ಬರದಲ್ಲಾದ್ರೂ ಬೆಳೆಸಬಹುದು, ಒಂದಕ್ಕೆ ಎರಡು ಮಾಡಿ ನೀವು ಭೂಮಿಗೆ ಹಾಕೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ. ಔಷಧಿ ಉಪಯೋಗಿಸೋದು ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿ ಬೇವು ಆಧಾರಿತ ಉತ್ಪನ್ನಗಳು ನಮ್ಮ ಆಫೀಸಲ್ಲೂ ಕೂಡ ಬೇವು ಎಣ್ಣೆ ಎಲ್ಲ ಬರುತ್ತೆ. ಅದು ಹೊಡೆಯೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಹೊಡಿಬಹುದು. ಹೊಡೆಯೋದ್ರಿಂದ ಎಲ್ಲ ಮೊಟ್ಟೆ ಇಟ್ಟಿರ್ತಾವಲ್ಲ ಕೀಟಗಳು, ಅದು ಮೊಟ್ಟೆನ ಸಾಯಿಸ್ಬಿಡ್ತದೆ. ಅವಾಗ ಮರಿ ಈಚೆನೆ ಬರೋದಿಲ್ಲ. ಅದು ಒಂದು ಒಳ್ಳೆ ಉತ್ತಮವಾದಂತ ಈ ಕೀಟನಾಶಕ. ಹಾಗಾಗಿ ನೀವು ಇದನ್ನೆಲ್ಲ ಉಪಯೋಗಿಸ್ಬೇಕು. ನಾನು ಇಷ್ಟೊತ್ತು ಹೇಳಿದೆ ಅದು ಮಾಡ್ಬೇಡ್ರಿ ಇದು ಮಾಡ್ಬೇಡ್ರಿ ಅಂತೇಳಿ, ಅದಕ್ಕೆ ಸೊಲ್ಯೂಷನ್ ಏನೋ ಇದು ಇವಾಗ ಹೇಳ್ತಾ ಇದೀವಲ್ಲ. ಬೇವು ಲೇಪಿತ ನಾವು ಇದನ್ನ ಪ್ರೊಡಕ್ಷನ್ ಉಪಯೋಗಿಸ್ಬೇಕು, ಜೈವಿಕ ಇದನ್ನ ಉಪಯೋಗಿಸ್ಬೇಕು, ಮತ್ತೆ ಸ್ಟಿಕ್ಕಿ ಟ್ರಾಪ್ಸ್ ಅವನ್ನೆಲ್ಲ ಉಪಯೋಗಿಸ್ಬೇಕು. ಅದೇ ರೀತಿ ಬೆಳೆ ಪರಿವರ್ತನೆ ಅವಾಗ ಹೇಳಿದ್ದೀನಿ, ಮೇನ್ ರೀಸನ್ ಏನೋ ಕ್ಯಾಲರಿ ಜಾಸ್ತಿ ಆಗಿರೋದಂದ್ರೆ ಬೆಳೆ ಪರಿವರ್ತನೆ ಇಲ್ಲ. ನೀವು ಮೇನ್ ಬೆಳೆ ಪರಿವರ್ತನೆ ಮಾಡ್ಬೇಕು. ಒಂದು ಬೆಳೆ ಆದ್ಮೇಲೆ ಆ ಕುಟುಂಬಕ್ಕೆ ಸೇರಿದ್ರೆ ಸೇರದೇ ಇರತಕ್ಕಂತ ಬೇರೆ ಬೆಳೆನ ಹಾಕ್ಬೇಕು, ಇಲ್ಲ ಗ್ಯಾಪ್ ಆದ್ರೂ ಕೊಡ್ಬೇಕು. ಆಯ್ತಾ, ಇದು ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇನ್ನು ಮಾಮೂಲಿ ತಿಪ್ಪೆ ಗೊಬ್ಬರ ಸೇರಿಸ್ಬೇಕು, ಮತ್ತೆ ಅದ್ರ ಜೊತೆಗೆ ಏನಾಗಿದೆ ಜೀವಾಮೃತ, ಘನ ಜೀವಾಮೃತ, ಗೋವಾಮೃತ ಏನೇನೋ ಬಂದಿದೆ ಇವಾಗ. ಆಯ್ತಾ, ಮತ್ತೆ ಕೆಲವರೆಲ್ಲ ಫಿಶ್ ವೇಸ್ಟ್ ತಗೊಂಡೋಗ್ಬಿಟ್ಟು ಅದರಲ್ಲಿ ಫಿಶ್ ಅಮೈನ್ ಆಸಿಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ತಾ ಒಳ್ಳೆ ರಿಸಲ್ಟ್ ಕೂಡ ತಗೋತಾ ಇದಾರೆ. ಸುಮಾರು ಜನ ರೈತರು ಸಿಮೆಂಟ್ ತೊಟ್ಟಿಗೆ ಕರ್ಕೊಂಡ್ಬಿಟ್ಟು ಜೀವಾಮೃತ ಮಾಡಿ ಡೈಲಿ ಡ್ರಿಪ್ ಅಲ್ಲಿ ಅದನ್ನ ಬಿಡ್ತಾ ಇದಾರೆ. ಎಫೆಕ್ಟ್ ಕೂಡ ಚೆನ್ನಾಗಿದೆ. ಆಯ್ತಾ, ನಿಮಗೆ ಅದರಲ್ಲೂ ಅದ್ರ ಮೇಲೆ ಬೇಕಾದ್ರೂ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳಿದ್ದಾವೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಜಾಸ್ತಿ ಖರ್ಚು ಮಾಡಂಗಿಲ್ಲ. ಒಂದು ಡ್ರಮ್ ಇರ್ಬೇಕು, ಅದಕ್ಕೊಂದ್ 4-5 ಕೆಜಿ ನೀವು ಕಡಲೆ ಹಿಟ್ಟು ತಗೋಬೇಕು, ಸ್ವಲ್ಪ ಬೆಲ್ಲ ಹಾಕ್ಬೇಕು, ಮತ್ತೆ ನಿಮ್ ಜಮೀನಲ್ಲೇ ಇರ್ತಕ್ಕಂಥ ಶುದ್ಧವಾದ ಮಣ್ಣನ್ನು ಎತ್ಕೊಳಗ್ ಹಾಕಿದ್ರೆ ನಿಮ್ ಜಮೀನಲ್ಲೇ ಇರ್ತಕ್ಕಂಥ ನಮ್ಗೆ ಯೂಸ್ ಆಗತಕ್ಕಂತ ಇದು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ. ಅದನ್ನ ನಾವು ಮತ್ತೆ ಬೆಳಗ್ಗೆ ಕಳ್ಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಆಯ್ತಾ, ಇಷ್ಟೆಲ್ಲ ಮಾಡಿದ್ರೆ ನೀವು ಒಂದು ಏನು ಇಷ್ಟಿಸಿಂದ ನಾವು ಕೆಮಿಕಲ್ ಫಾರ್ಮಿಂಗ್ ಅಂತ ಏನ್ ಕರಿತಾ ಇದ್ದೀವಿ ಅದರಿಂದ ನಾವು ಸಾವಯವ ಕೃಷಿಗೆ ಬರಬಹುದು. ಆಯ್ತಾ, ಬರೀ ನಾವು ಬರೀ ತಿಪ್ಪೆ ಗೊಬ್ಬರದಲ್ಲೇ ಬೆಳಿತೀನಿ ಅಂದ್ರೆ ಆಗಲ್ಲ. ಇವೆಲ್ಲ ನಾವು ಮಿಕ್ಸ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಬೇಕು, ಇವೆಲ್ಲ ನಾವು ಜೈವಿಕ ಕೀಟನಾಶಕಗಳನ್ನ ಬಳಸ್ಬೇಕು. ಇವೆಲ್ಲ ಮಾಡಿದ್ರೆ ನಿಮ್ಗೆ ಉತ್ತಮವಾದ ಇಳುವರಿ ಬರ್ತದೆ. ಮತ್ತೇನಾಗುತ್ತೆ ಅಂತಂದ್ರೆ ನಿಮ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬೆಳೆ ಉತ್ಪಾದನೆ ವೆಚ್ಚ ಕಡಿಮೆ ಆಗುತ್ತೆ. ಅವಾಗ ನಿಮ್ಗೆ ರೇಟ್ ಕಡಿಮೆ ಆದ್ರೂ ಲಾಸ್ ಅನ್ನೋದು ಇಲ್ಲ. ಇವಾಗ ನೀನು 2.5-3 ಲಕ್ಷ ಹಾಕಿ ಒಂದು ಎಕರೆ ಟೊಮೆಟೋಗ್ ಬೆಳೆದಾಗ ನಿಮ್ಗೆ ಒಂದು 300 ರೂಪಾಯಿಂದ ಮೇಲೆ ಸಿಗ್ಲೇಬೇಕು ರೇಟ್, ಇಲ್ಲಾಂದ್ರೆ ನಿನ್ಗೆ ವರ್ಕೌಟ್ ಆಗಲ್ಲ. ಅದೇ ನೀನು ನೀನೇ ಮಾಡ್ಕೊಂಡು ಆ 2.5-3 ಲಕ್ಷ ನಾ 1 ಲಕ್ಷದಲ್ಲಿ ಮಾಡ್ಕೊಂಡೆ ಅನ್ಕೋ ಒಂದ್ ಎಕರೆಗೆ ಬಂಡವಾಳ, ಅವಾಗ ನಿಮ್ಗೆ ರೇಟ್ ಸ್ವಲ್ಪ ಕಡಿಮೆ ಸಿಕ್ಕಿದ್ರು ಅನುಕೂಲ ಆಗುತ್ತೆ. ಅರ್ಥಾಯ್ತಾ? ಕೃಷಿ ಅಂದ್ರೆ ನಾವು ನೋಡ್ದಂಗೆ ನೀವು ನೋಡ್ದಂಗೆ ಏನು, ಕೃಷಿ ಅಂದ್ರೆ ಕಸದಿಂದ ನಾವು ರಸ ಮಾಡ್ಬೇಕು, ಅದಿಲ್ಲ. ಇವಾಗ ಏನಾಗ್ತಾ ಇದೆ, ರಿವರ್ಸ್ ಆಗಿ ರಸದಿಂದ ನಾವು ಕಸ ಮಾಡ್ತಾ ಇದ್ವಿ, ಪ್ಲಾಸ್ಟಿಕ್ ಎತ್ಕೊಂಡೋಗಿ ಹಾಕ್ತಿವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ. ಮತ್ತೆ ಕಳೆನಾಶಕಗಳು, ರೆಡ್ಡಿ ಅವ್ರು ಹೇಳಿದ್ರು ಒಂದು ಕಳೆನಾಶಕಗಳು ಭಾರಿ ಡೇಂಜರ್. ಲೆಕ್ಕಕ್ಕಳು ಯಾವ ರೀತಿ ಡೇಂಜರ್ ಅಂದ್ರೆ ಅದು ಹೊಡೆದ ತಕ್ಷಣ ಗಿಡದ ಸುತ್ತೋಗ್ತಾ ಇದ್ರೆ ಇನ್ನು ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಪ್ರಭಾವ ಇರ್ತದೆ. ಹೌದಲ್ಲ, ನಾವು ಸತ್ತೋಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದು ಆ ಭೂಮಿದ ಏನಾದ್ರೂ ನಾವು ತಿಂದ್ರೆ ಅದು ನಮ್ಗೂ ಕೂಡ ಅಷ್ಟು ಪ್ರಭಾವ ಉಂಟಾಗುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತ ಬೀಡ್ ಮ್ಯಾಟ್ ನೋಡಿ, ಅವ್ರು 1 ಎಕರೆ 60,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, 5 ವರ್ಷ ಬರ್ತದಂತೆ. ಅಲ್ಲಿಗೆ ಎಷ್ಟಾಯ್ತು, 1 ವರ್ಷಕ್ಕೆ 12,000 1 ಎಕರೆಗೆ. ನೀವು ವರ್ಷ ಪೂರ್ತಿ ಕಳೆ ತೆಗಿಯಂಗಿಲ್ಲ, ಅದೇ ನೀವು 1 ವರ್ಷದಲ್ಲಿ 1 ಎಕರೆ ಮೇಲೆ ಆಳುಗಳಿಗೆ ಕರ್ಕೊಂಡ್ಬಂದ್ಬಿಟ್ಟು ಕಳೆ ತೆಗಿಸ್ಬೇಕಂದ್ರೆ ನನ್ನ ಪ್ರಕಾರ 15,000 ರೂಪಾಯಿ
3: ಆಗುತ್ತೆ,
0: 20,000 ಆರಾಮಾಗುತ್ತೆ. ನೀವು ಒಂದು 3 ಬೆಳೆ ಮಾಡಿದ್ರೆ 20,000 ಅಂದ್ರೆ 60,000 ಒಂದು ವರ್ಷದಲ್ಲಿ ಆಗುತ್ತೆ ಜನಗಳಿಂದ ತೆಗಿಸ್ಬೇಕು ಅಂತ. ನೀವು ಅದನ್ನೇ ವೀಡ್ ಮ್ಯಾಟ್ ಉಪಯೋಗಿಸ್ಕೊಂಡು ಅದನ್ನ ಮತ್ತೆ ಒಂದು ಬೆಳೆ ಆದ್ಮೇಲೆ ಅದನ್ನ ಭದ್ರವಾಗಿ ಎತ್ತಿಟ್ಕೊಂಡು ಮತ್ತೆ ನೆಕ್ಸ್ಟ್ ಬೆಳೆಗೆ ಆತರ 2-5 ಬೆಳೆ ಅಂತ ಇದ್ದಾರೆ. ನೀವು ಇನ್ನೂ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿ 6-7 ಬೆಳೆಗೆ ಉಪಯೋಗಿಸಿದ್ದಾದ್ರೆ ನಿಮ್ಗೆ ಅದೇನು ಕಾಸ್ಟ್ ಅನ್ಸಲ್ಲ. ಆಯ್ತಾ, ನಾವು ಲೇಬರ್ ಏನ್ ಕೊಡ್ತೀವಿ ಅದರಿಂದ ತುಂಬಾ ಕಡಿಮೆ ಖರ್ಚಲ್ಲಿ ನಮ್ಗೆ ವೀಡ್ ಮ್ಯಾಟ್ ಬರ್ತದೆ. ಇವೆಲ್ಲ ವೀಡ್ಸ್ ಇಂದನು ನಮ್ಗೆ ಏನಾಗುತ್ತೆ, ನಾವು ಹಾಕಿದ ಗೊಬ್ಬರ ಎಲ್ಲ ತಿಂದಾಗ್ತದೆ. ಮತ್ತೆ ಬೇರೆ ಇವಾಗೆಲ್ಲ ಈ ಬೇರೆ ಸೊಪ್ಪು ಎಲ್ಲ ಕೇಳಿದ್ರಲ್ಲಪ್ಪ, ಅದೆಲ್ಲ ವೈಟ್ ಪ್ಲೇಸ್ ಗೆ ಅದಕ್ಕೆ ಇದಕ್ಕೆ ಅದು ಒಂಥರ ಏನು ಜಾಗ ಮಾಡ್ಕೊಡ್ತದೆ. ಆ ವೈಟ್ ಪ್ಲೇ ಎಲ್ಲ ಬಂದು ಅದ್ರ ಮೇಲೆ ಕೂತ್ಕೊಳ್ತದೆ, ಆಮೇಲೆ ಏನಾಗುತ್ತೆ ನಮ್ ಬೆಳೆ ಮೇಲೆ ಕೂತ್ಕೊಳ್ಳುತ್ತೆ, ರೋಗ ಜಾಸ್ತಿ ಆಗುತ್ತೆ. ನಿಮ್ದು ತೋಟ ರೋಗ ಕಡಿಮೆ ಆಗ್ಬೇಕಂದ್ರೆ ಆ ತೋಟದಲ್ಲಿ ಕಳೆಗಳು ಇರಬಾರ್ದು. ಕಳೆಗಳು ಇಷ್ಟು ದಿವಸದಿಂದ ನೀವೇನ್ ಮಾಡ್ತಾ ಇದ್ರೆ ಕಳೆನಾಶಕ ಹೊಡೆದ್ಬಿಡ್ತಾವ್ರಿ. ಇವಾಗ ಅವ್ರು ಹೇಳಿದಾರೆ ಬೇಡ ಹೊಡಿಬೇಡಿ ಕಳೆನಾಶಕ, ಬೇಡ ವೀಡ್ ಮ್ಯಾಟ್ ಹಾಕಿಳಿ. ಒಂದ್ 10,000 ಜಾಸ್ತಿ ಆಗುತ್ತೆ, ಫಸ್ಟ್ನೇ ವರ್ಷ ನಿಮ್ಗೆ ಕಷ್ಟ ಅನ್ಸ್ಬೋದು, ಆಮೇಲೆ ಅದೇನಾಗುತ್ತೆ ಅನುಕೂಲ ಆಗುತ್ತೆ. ಈ ತರ ಎಲ್ಲ ಮಾಡಿದ್ರೆ ನಾವು ಒಂದೇನಾದ್ರೂ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ವಿಷ ಹಾಕಿ ಹಾಕಿ ನಾವು ವಿಷ ತಿಂದು ಬೇರೆಯವ್ರಿಗೂ ವಿಷ ತಿನ್ಸಂಗ ಆಗುತ್ತೆ. ಇಷ್ಟು ಪೇಷಂಟ್ ಕೇಳ್ಕೊಂಡಿದೀರ, ಇದಕ್ಕೆಲ್ಲ ನಾನು ಧನ್ಯವಾದಗಳು ಹೇಳ್ತಾ, ರೆಡಿಯವರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ.

ಕುಂತ ನಿಂತ ಸಭದಾಗ ಕೂಡಿದಂತ ಮಂದಿಯಾಗ ಕೈ ಮುಗಿದು ಹೇಳತೀನಿ ಒಂದು ಮಾತ, ಮತ್ತೆ ಒಂದು ಹೇಳತೀನಿ ಹುಟ್ಟಿದಂತ ಮಂದಿಗೆಲ್ಲ

0: ಸಂಚಾರ ನಡುವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುವರೆ, ಈ ದಿನದ ಕಾರ್ಯಕ್ರಮ ಋತುಬಂಧ ಕುರಿತು ಬಗ್ಗೆ ಸಲಹೆ ಮತ್ತು ಸೂಚನೆ ಕಾರ್ಯಕ್ರಮವನ್ನು ನೀಡಲು ಶ್ರೀಮತಿ ಅಗತಾ ಶೇಖರ್ ಕಾರ್ಯಕ್ರಮ ಅಧಿಕಾರಿ ಸುನೀತಿ ಸೌಲಮನ್ ಫೌಂಡೇಶನ್ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುವರ ಪರವಾಗಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ.
0: ತಮ್ಮ ಒಂದು ಕಿರುಕುಳಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್.
1: ನನ್ನ ಹೆಸರು ಅಗತಾ ಶೇಖರ್. ನಾನು ಸುನೀತಿ ಸೋಲಮನ್ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿದ್ದೇನೆ. ನಾನು ನನ್ನ ಮುಖ್ಯ ಕೆಲಸ ಅಂತಂದ್ರೆ ತರಬೇತಿಗಳನ್ನ ನೀಡೋದು. ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಅವರ ಯೋಗಕ್ಷೇಮ, ಇವುಗಳ ಸುತ್ತ ತರಬೇತಿಗಳ ನಡ್ಸ್ಕೊಡೋದೇ ನನ್ನ ಮುಖ್ಯ ಕೆಲಸ. ಈ ಸಂಸ್ಥೆಯಲ್ಲಿ ನಮ್ಮ ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಯುವ ಪೀಳಿಗೆಯ ಒಂದು ಬೆಳವಣಿಗೆ ಮತ್ತು ಅವರ ಆರೋಗ್ಯ ಹಾಗೂ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೇವೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಮೇಡಮ್. ಈ ದಿನದ ಕಾರ್ಯಕ್ರಮ ಅಂದ್ರೆ ಋತುಬಂಧ. ಈ ಋತುಬಂಧ ಎಂದರೇನು ಅಂತ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತಲ್ಲ ಮೇಡಮ್. ಋತುಬಂಧ ಅಂದ್ರೆ ಏನು ಮೇಡಮ್?
1: ಋತುಬಂಧ ಅಂತ ನಾವು ಮೊದ್ಲು ಯಾವಾಗೂ ಕೇಳಿಲ್ಲ. ಆದ್ರಿಂದ ಹೆಣ್ಮಕ್ಳು ದೊಡ್ಡವರಾಗೋದು ಸ್ವಾಭಾವಿಕ, ಅದನ್ನ ಸಂಭ್ರಮ ಆಚರಣೆ ಇದರಿಂದ ನಾವು ಪ್ರಾರಂಭ ಮಾಡ್ತೇವೆ. ಆದ್ರೆ ಮುಟ್ಟು ನಿಲ್ಲುವಾಗ ಅದನ್ನ ಅಷ್ಟೇ ನಿಶಬ್ದವಾಗಿ ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಹಂಗೆ ಅದನ್ನ ಹಾಗೆ ಬಿಟ್ಬಿಡ್ತೀವಿ. ಸೊ ಋತುಬಂಧ ಅಂದ್ರೆ ಮುಟ್ಟು ನಿಲ್ಲುವಿಕೆ ಅಂತ ಅನ್ಬಹುದು.
0: ಋತುಬಂಧ ಅಂದ್ರೆ ಮುಟ್ಟು
1: ನಿಲ್ಲುವಿಕೆ.
0: ಈ ಋತುಬಂಧ ಅಂದ್ರೆ ಯಾವ ವಯಸ್ಸಿನಲ್ಲಿ ನಿಲ್ಲುತ್ತೆ ಮೇಡಮ್? ಇದು
1: ಮುಟ್ಟು ನಿಲ್ಲುವಿಕೆ ಸಾಮಾನ್ಯವಾಗಿ 35 ವರ್ಷ ಮೇಲ್ಪಟ್ಟು 40 ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಈ ಮುಟ್ಟು ನಿಲ್ಲುವಿಕೆ ಪ್ರಾರಂಭ ಆಗತ್ತೆ. ಇದರಲ್ಲಿ 3 ಹಂತಗಳಿರುತ್ತೆ, ಪ್ರಾರಂಭ ಹಂತ, ಮಧ್ಯದ ಹಂತ ಮತ್ತು ಕೊನೆಯ ಹಂತ. ಪ್ರಾರಂಭ ಹಂತದಲ್ಲಿ ಇದು ಆಗಿಂದಾಗೆ ಒಂಚೂರು ಯಾವಾಗೋ ಒಂದೊಂದ್ಸಾರಿ ಮುಟ್ಟು ಬರದೇ ಇರುವಂತದ್ದು. ಮಧ್ಯದ ಒಂದು ಹಂತದಲ್ಲಿ ಇನ್ನು ಸ್ವಲ್ಪ ಕೆಲವೊಂದ್ ತಿಂಗಳು ಬರ್ದೇನೆ ಇರೋದು, ಆಮೇಲೆ ಮಧ್ಯದಲ್ಲಿ ಬರೋದು. ಹೀಗೆ ಹೊರಗಡೆ ಆಗೋದು ನಿರಂತರವಾಗಿ ಇರಲ್ಲ, ಪ್ರತಿ ತಿಂಗಳು ಆಗದೆ ಇರುವಂತದ್ದು. ಅದರಿಂದ 40 ವರ್ಷ ಮೇಲ್ಪಟ್ಟವರಲ್ಲಿ ಅಂದ್ರೆ ಕೆಲವೊಬ್ರು ಚೆನ್ನಾಗಿ ಪೌಷ್ಟಿಕ ಆಹಾರ ತಗೊಂಡು ಯಾವುದೇ ರೀತಿಯಾದ ಒತ್ತಡ ಇಲ್ಲದೆ ಇರುವಂತ ಮಹಿಳೆಯರು ಮತ್ತು ಅವರ ವಂಶ ಪಾರಂಪರ್ಯವಾಗಿ ತಾಯಂದಿರು, ಅವರ ಅಜ್ಜಿ, ಹೀಗೆ ಅವರ ವಂಶದಲ್ಲಿ ಇರುವಂತ ಒಂದು ವಂಶಾವಳಿಯಿಂದ ಬಂದಂತ ಒಂದು ಸ್ವಭಾವನೂ ಇರುತ್ತೆ. ಆದ್ರಿಂದ ಕೆಲವೊಬ್ಬರಿಗೆ 50 ವರ್ಷ ಆದ್ಮೇಲೂ ನಿಲ್ಬಹುದು, ಕೆಲವೊಬ್ಬರಿಗೆ 40 ವರ್ಷ ಆದ್ಮೇಲೂ ನಿಲ್ಬಹುದು. ಬಡತನದಲ್ಲಿ ಇರುವಂತ ಮಹಿಳೆಯರು ಬೇಗ ಆಗ್ತಾರೆ, ಬೇಗ ಮುಟ್ಟು ನಿಂತೋಗುತ್ತೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಿ. ಯಾಕೆಂತಂದ್ರೆ ಬಡ ಹೆಣ್ಣು ಮಕ್ಕಳು ಜಾಸ್ತಿ ಒತ್ತಡದಲ್ಲಿ, ಜಾಸ್ತಿ ಶ್ರಮ ಪಟ್ಟು ಕೆಲಸ ಮಾಡೋದು, ಪೌಷ್ಟಿಕ ಆಹಾರ ತಗೊಳ್ದೆ ಇರೋದು, ಇಂಥ ಕೆಲವೊಂದು ಕಾರಣಗಳಿಂದ ಬಡ ಹೆಣ್ಣು ಮಕ್ಕಳು ಸ್ವಲ್ಪ ಬೇಗನೆ ಮುಟ್ಟು ನಿಲ್ಲುವಿಕೆ ಒಳಗಾಗ್ಬಹುದು.
0: ಮೇಡಮ್, ಈಗ ಒಂದೇನು ಋತುಮತಿ ಆಗ್ತಾಳಲ್ವ ಮೇಡಮ್, ಮೊದಲನೇ ಸರಿ, ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ಆಗ ತಲೆನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ಸೊಂಟ ನೋವು ಮತ್ತೆ ಇದೆಲ್ಲ ನಾವ್ ಎದುರಿಸಬೇಕಾಗುತ್ತಲ್ಲ ಮೇಡಮ್. ಅದೇ ರೀತಿಯಲ್ಲಿ ಇದು ನಿಲ್ಲುವಾಗ್ಲೂ ಯಾವ್ದಾದ್ರು ಸಮಸ್ಯೆಗಳನ್ನ ಉಂಟಾಗ್ಬೋದಾ ಮೇಡಮ್?
1: ಹೌದು, ಸಮಸ್ಯೆ ಅನ್ನೋಕ್ಕಿಂತ ಕೆಲವೊಂದು ಬದಲಾವಣೆಗಳಾಗತ್ತೆ, ಅದನ್ನ ನಾವು ತಿಳ್ಕೊಂಡಿದ್ರೆ ಇನ್ನೂ ಉತ್ತಮ. ಅದ್ ತಿಳ್ಕೊಂಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸಬಹುದು. ಇವಾಗ ಮುಟ್ಟು ನಿಲ್ಲುವಿಕೆ ನಾನು ಹೇಳಿದಂಗೆ ಪ್ರಾರಂಭದಲ್ಲಿ ಆಗಾಗ ಬರೋದು, ಆಗಾಗ ಬರ್ದೇ ಇರೋದು ಇದ್ರೆ ಅದು ಇನ್ನು ಪೂರ್ತಿಯಾಗಿ ನಿಂತಿರಲ್ಲ. ಕೊನೆಯ ಹಂತ ಅಂದ್ರೆ 12 ತಿಂಗಳು ತಪ್ಪದೆ ನಾವೆಲ್ರು ಏನ್ ಮಾಡ್ಬೇಕು, ಒಂದು ಕ್ಯಾಲೆಂಡರ್ ಅಲ್ಲಿ ಬರ್ಕೋಬೇಕು. ಒಂದ್ ವೇಳೆ ಈ ವರ್ಷ ಈ ಮೇ ತಿಂಗಳಲ್ಲಿ ಆದೆ ಅಂದ್ರೆ ಮುಂದೆ ಜೂನ್ ತನಕನು ಬರ್ಲೇಬಾರ್ದು, ಹೊರಗಡೆ ಆಗ್ಲೇಬಾರ್ದು. ಆಗದಿದ್ರೆ ಆಗ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳ್ಬೋದು. ಅಲ್ಲಿ ತನಕ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಈ ಸಮಯದಲ್ಲಿ ಯಾವಾಗ ಶಾರೀರಿಕವಾದಂತ ಕೆಲವೊಂದು ಬದಲಾವಣೆಗಳನ್ನ ಕಾಣ್ತೀವಿ ಅಂತಂದ್ರೆ ಅದು ನಾನು ಹೇಳ್ದಂಗೆ ಅನಿಯಮಿತವಾಗಿ ಅಂತಂದ್ರೆ ಒಂದ್ ತಿಂಗ್ಳು ಬರೋದು ಎರಡ್ ಮೂರ್ ತಿಂಗ್ಳು ಬರದೇ ಇರುವಂತದ್ದು, ಜಾಸ್ತಿಯಾಗಿ ಬೆವರೋದು, ಆಯಾಸ ಆಗೋದು, ಆಮೇಲೆ ಚರ್ಮ ಒಂಚೂರು ಸಡಿಲ ಆದಂಗೆ ಮೊದ್ಲೆಲ್ಲ ಸುಂದರಿ ಇರೋ ತರ ಕಾಣಿಸ್ತಾ ಇರ್ತೀವಿ, ಅವ್ರು ನಾವು ಸ್ವಲ್ಪ

0: ನೋಡ್ಕೊಳ್ಬೇಕು, ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಹಾಗೇನೆ ಮಾನಸಿಕವಾಗೂನು ಏನೋ ಒಂಥರ ತಳಮಳ, ಒಂಥರ ಭಯ, ಏನೋ ಒಂಚೂರು ಕೋಪ ಜಾಸ್ತಿ ಬರೋ ತರ ಕಿರಿಕಿರಿ ಅನ್ಸೋದು, ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡೋದು, ಸಣ್ಣ ಪುಟ್ಟಕ್ಕೆ ಎಲ್ಲ ಸಿಡ್ಕೋದು, ಆಮೇಲೆ ಕೆಲವೊಂದ್ಸಾರಿ ಗಂಡ ಹೆಂಡತಿ ಮಾಡೋದ್ ಆಕರ್ಷಣೆ ಇಲ್ದೆ ಇರುವಂತದ್ದು ಅನುಭವ ಆಗತ್ತೆ. ಇದನ್ನೆಲ್ಲವನ್ನು ಗೊತ್ತಿದ್ದು ನಾವು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಹಾಗೇನೆ ಸಾಮಾಜಿಕವಾಗೂ ಕೆಲವೊಂದ್ಸಾರಿ ನಾವು ಜಾಸ್ತಿ ಜನರತೆ ಬೆರೆಯೋದು ಕಡಿಮೆ ಮಾಡೋದು, ಆಮೇಲೆ ಒಬ್ಬೊಬ್ರೆ ಇರಕ್ ಇಷ್ಟಪಡೋದು, ಯಾವ್ದಕ್ಕೂ ಮುಂದೆ ಹೋಗದೆ ಹಿಂದೆ ಉಳಿಯೋದು, ಈ ಭಾವನೆಗಳಲ್ಲೂ ಏರಿಳಿತ ಆಗೋದ್ರಿಂದ ನಮ್ಮ ಸಾಮಾಜಿಕ ಬದುಕುಗೂ ಇದು ಪರಿಣಾಮ ಬೀರುತ್ತೆ,
1: ಬದಲಾವಣೆಗಳಾಗುತ್ತದೆ. ನೋಡಿದ್ರೆ ಮನೆಯಲ್ಲಿರುವಂತಹ ಹಿರಿಯರಿಗೂ ಭಯ ಆಗುತ್ತೆ. ಇದನ್ನ ನಿವಾರಿಸಬಹುದಾ ಮೇಡಮ್?
0: ಎಲ್ಲಾನು ನಿಯಂತ್ರಣ ಮಾಡ್ಕೋಬಹುದು. ಇವಾಗ ನಾನು ಹೇಳಿದೆ, ಶರೀರದಲ್ಲಿ ಆಗುವಂತ ಬೆವರು, ಜಾಸ್ತಿ ಸ್ವಲ್ಪ ನೀರ್ ಕುಡಿಯೋದು, ತಂಪಾಗಿರುವ ಜಾಗಗಳಲ್ಲಿ ಕುತ್ಕೊಳ್ಳೋದು, ಗಾಳಿ ಬೀಸೋ ಕಡೆ ಇರೋದು, ಅದನ್ನೇ ದೊಡ್ಡ ದೊಡ್ಡ ತೊಂದ್ರೆ ಅಂತ ಅನ್ಕೊಳ್ತೆ. ಅದನ್ನ ನಿಭಾಯಿಸೋ ಕೌಶಲ್ಯವನ್ನ ಕಲ್ತ್ಕೊಳ್ಬೇಕು. ಆಯಾಸ ಆಗ್ತಾ ಇದೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಕೆಲ್ಸಗಳನ್ನ ಮನೇಲಿರೋರಿಗೆ ಹಂಚ್ಬಿಟ್ಟು ನೀವು ಸ್ವಲ್ಪ ಕಡಿಮೆ ಕೆಲ್ಸ ಮಾಡೋದನ್ನ ರೂಢಿ ಮಾಡ್ಕೊಳ್ಬೇಕು. ಮೂಳೆ ಸವತ ಅಂತ ಹೇಳಿದೆ, ಮೂಳೆ ಸವತದಿಂದ ಓಡಾಟ ಜಾಸ್ತಿ ಆದ್ರೆ ಮೂಳೆಗಳು ನೋವು ಬರೋದು, ಮಡ್ಚೋದಿಕ್ಕೆ ಕಷ್ಟ ಆಗೋದು, ಕುತ್ಕೊಂಡ್ರೆ ಎದ್ದೇಳಕ್ ಕಷ್ಟ ಆಗೋದು, ಆಮೇಲೆ ಮೊದ್ಲಿದ್ದಂಗೆ ಜಾಸ್ತಿ ಓಡಾಡ್ಕೊಂಡು ಕೆಲ್ಸ ಮಾಡ ಆಗದೆ ಇರೋದ್ರಿಂದ ಅದನ್ನ ಹಾಲು ಮತ್ತೆ ಮೊಸರು ಮಜ್ಜಿಗೆ ಇಂಥದನ್ನ ಜಾಸ್ತಿ ತಗೊಳ್ಬೇಕು. ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಇರುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ನೀರ್ ಕುಡಿಯದೆ ಇರಬಹುದು. ಒಂದ್ ಸ್ವಲ್ಪ ಕೆಲ್ಸದ ಕಡೆ ಅಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, 40 ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆ ಇರುತ್ತೆ ಅಂತ ಗೊತ್ತಿರುತ್ತೆ. ಮುಜುಗರ ಬಿಟ್ಟು ನಾವು ಮೂತ್ರ ವಿಸರ್ಜನೆಗೆ ಅವಕಾಶವನ್ನ ತಗೊಂಡು ಹೋಗ್ಬೇಕು, ಮಾಡ್ಬೇಕು. ಮನೆಯಲ್ಲೂ ಸಂಕೋಚ ಪಟ್ಕೋಬಾರ್ದು. ಆಮೇಲೆ ಹೃದಯದ ಬಡಿತ ಒಂದ್ ಸ್ವಲ್ಪ ಬಡ್ಕೊಳ್ಳೋದು, ಈ ತರ ಎಲ್ಲ ಆಗೋದು, ಇದೆಲ್ಲ ಆದಾಗ ದೀರ್ಘ ಉಸಿರಾಟ, ಯೋಗ ಮತ್ತೆ ಅಭ್ಯಾಸಗಳನ್ನ ಮಾಡ್ಬೇಕು. ಮತ್ತೆ ಸ್ತನವನ್ನ ದಿನನಿತ್ಯ ಪರೀಕ್ಷೆ ಮಾಡ್ಕೊಳ್ಬೇಕು, ನಾವಾಗ ನಾವೇ ಸ್ವ ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡೂ ಕಡೆ ಬಟ್ಟೆ ಬದಲಾಯಿಸುವಾಗ, ಸ್ನಾನ ಮಾಡುವಾಗ, ಇಂಥ ಸಮಯಗಳಲ್ಲಿ ನಾವು ಏಕಾಂತದಲ್ಲಿ ಇರ್ತೀವಿ, ಅಲ್ಲಿ ಯಾರು ಇರೋದಿಲ್ಲ, ಹಾಗಾಗಿ ಪರೀಕ್ಷೆ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಹಾಗೇನಾದ್ರೂ ಎದೆ ಇದೆ, ಸಣ್ಣದೊಂದಿದೆ ಅಂತಂದ್ರೆ ಹೇಳ್ಕೊಳ್ಬೇಕು, ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಇದಕ್ಕೆಲ್ಲದಕ್ಕೂ ಔಷಧೋಪಚಾರ ಇದೆ.
1: ಮೇಡಮ್, ಕೆಲವೊಂದು ಮನೆಗಳಲ್ಲಿ ಈಗ ಮುಟ್ಟು ನಿಲ್ಲುವುದರ ಬಗ್ಗೆ ಒಂದ್ ತಿಂಗಳಾಗೋದು ಮತ್ತೆ ಇನ್ನೆರಡು ತಿಂಗಳಿಗಾಗೋದು ಆತರ ಎಲ್ಲ ಏನಾಗಿದ್ರೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಹೋಗ್ಲಾಡಿಸಲು ಏನೇನ ಸಲಹೆ ಕೊಡ್ತೀರಾ ಮೇಡಮ್?
0: ಹೌದು, ಇದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ನಾವು ಅವಾಗಿಂದನು ಏನೋ ನಮ್ ಮೇಲೆ ಯಾರೋ ಮಾಟ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಯಾರೋ ಮಂತ್ರ ಮಾಡಿದ್ದಾರೆ, ನಮ್ಗೆ ಆಗದೆ ಇರೋರು ಏನೋ ಮಾಡಿದ್ದಾರೆ ಅಂತ ನಮ್ ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಗೆ ನಮ್ಗೆ ಗೊತ್ತಿಲ್ಲದೆ, ಇದು ತಿಳುವಳಿಕೆ ಇಲ್ದೇನೆ ಆಗುವಂತ ಒಂದು ಅಭಿಪ್ರಾಯ. ಹಾಗಾಗಿ ಒಂದ್ ವೇಳೆ ಈ ತರ ಮುಟ್ಟು ಜಾಸ್ತಿ ಆಗ್ತಾ ಇದೆ ಅಥವಾ ಮುಟ್ಟು ನಿಲ್ಲುವಾಗ ಒಂದ್ಸರಿ ಆಗೋದು, ಎರಡ್ ಮೂರ್ ತಿಂಗಳು ಆಗದೆ ಇರುವಂತದ್ದು, ಇದೆಲ್ಲ ಆದಾಗ ದಯವಿಟ್ಟು ಇದನ್ನ ಸಾಮಾನ್ಯ ಅಂತ ತಗೊಳ್ಬೇಕು, ಸ್ವಾಭಾವಿಕ ಅಂತ ತಗೊಳ್ಬೇಕು. ಆಮೇಲೆ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡಿಸ್ಕೊಂಡು ದುಡ್ಡು ಖರ್ಚು, ಆಮೇಲೆ ಅನಾವಶ್ಯಕ ಒತ್ತಡ ಶರೀರಕ್ಕೆ, ಆಮೇಲೆ ದೇಹದ ಮೇಲೆ, ಆಮೇಲೆ ಇಂಥದ್ದೆಲ್ಲ ಮಾಡಿಸ್ಕೊಂಡು ಮಾನಸಿಕವಾಗಿ ಇನ್ನೂ ಜಾಸ್ತಿ ಒತ್ತಡಕ್ಕೆ ಒಳಗಾಗ್ತೀವಿ. ಆದ್ರಿಂದ ದಯವಿಟ್ಟು ಎಲ್ರೂ ಎಲ್ಲಾ ಹೆಣ್ಮಕ್ಳು ಸರಿಯಾದ ಮಾಹಿತಿಯನ್ನ ತಿಳ್ಕೊಂಡು ಈ ಮುಟ್ಟಿನ ಬಗ್ಗೆ ಸರಿಯಾದ ಮಾಹಿತಿ ಇದ್ರೆ ನಾವು ಇಂಥದನ್ನೆಲ್ಲ ಮಾಡಕ್ ಹೋಗಲ್ಲ.
1: ಈ ಋತುಬಂಧ ಬಗ್ಗೆ ಅಂದ್ರೆ ಮುಟ್ಟು ನಿಲ್ಲುವಿಕೆ ಬಗ್ಗೆ ನಮ್ಮ ಪ್ರೀತಿ ಕೇಳುಗರಿಗೆ ತಮ್ಮ ಕಡೆಯಿಂದ ಏನೇನ ಸಲಹೆಗಳನ್ನ ನೀಡ್ತೀರಾ ಮೇಡಮ್?
0: ಎಲ್ಲಾ ಹೆಣ್ಮಕ್ಳು ತುಂಬಾ ಅಮೂಲ್ಯವಾದಂತ ವ್ಯಕ್ತಿಗಳು, ನಮ್ಮನ್ನ ನಾವು ಸ್ವಕಾಳಜಿಯಿಂದ ನೋಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮನೇಲಿರೋರ್ನೆಲ್ಲ ನೋಡ್ಕೊಂತೀವಿ, ಆದ್ರೆ ನಮಗ್ ಬೇಕಾಗಿರೋದನ್ನ ನಾವು ಮಾಡ್ಕೊಳ್ಳೋದು ತೀರಾ ಕಡಿಮೆ. ಅದು ಸ್ವಕಾಳಜಿಗೆ ನಾವು ಉತ್ತಮ ಆಹಾರ ಸೇವನೆ ಮಾಡೋದು, ಯೋಗ ಅಭ್ಯಾಸಗಳನ್ನ ಮಾಡೋದು, ಕೆಲವೊಬ್ಬ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದು, ಮನೆಯಲ್ಲಿ ಕುಟುಂಬದವ್ರ ಜೊತೆ ನನಗಾಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪವಾಗಿ ಹೇಳ್ಕೊಳ್ಬಹುದು, ಕುಟುಂಬದಲ್ಲಿ ಯಾರೇ ಇರ್ಲಿ.

0: ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಮತ್ತೆ ಗಂಡ ಮಕ್ಕಳು ಇವರೊಟ್ಟಿಗೆ ಹಂಚ್ಕೊಳ್ಳಿ, ಏನಾಗ್ತಾ ಇದೆ ದೇಹದಲ್ಲಿ, ಏನಾಗ್ತಾ ಇದೆ ಮನಸ್ಸಿಗೆ, ಏನೇನಾಗ್ತಾ ಇದೆ ಅದನ್ನ ಹಂಚ್ಕೊಂಡಾಗ ತೀರಾ ಕಡಿಮೆ ಆಗುತ್ತೆ. ಮತ್ತೆ ಇದು ಸ್ವಾಭಾವಿಕ ಅನ್ನೋದನ್ನ ನಮ್ಮ ಮನಸ್ಸನ್ನ ನಾವು ಸಿದ್ಧ ಮಾಡಿಕೊಂಡ್ರೆ ಅದು ಸ್ವಾಭಾವಿಕವಾಗಿ ನಿಂತು ಹೆಚ್ಚು ಸಮಸ್ಯೆ ಆಗದೆ ಅದು ತಾನಾಗೆ ಸ್ವಾಭಾವಿಕವಾಗಿ ನಿಂತೋಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರೂನು ಇದು ಮುಟ್ಟು ನಿಲ್ಲೋದು ಅಂದ್ರೆ ಋತುಬಂಧ ಅನ್ನೋದು ಸ್ವಾಭಾವಿಕ. ಹೇಗೆ ನಾವು ದೊಡ್ಡವರಾಗ್ತೀವೋ ಅದೇ ತರ ನಾವು 40 ವರ್ಷ ಮೇಲ್ಪಟ್ಟ ಮೇಲೆ ಯಾವ ವರ್ಷದಲ್ಲಾದ್ರೂ ಒಂದು ವರ್ಷ ಸಂಪೂರ್ಣವಾಗಿ ಮುಟ್ಟೇ ಆಗ್ಲಿಲ್ಲ ಅಂತಂದ್ರೆ ನಿಂತಿದೆ ಅಂತ ಅರ್ಥ. ಅದನ್ನ ಸ್ವಾಭಾವಿಕವಾಗಿ ತಗೊಳ್ಳೋಣ, ನಮ್ ಬಗ್ಗೆ ನಾವು ಕಾಳಜಿ ವಹಿಸೋಣ. ಇದು ನನ್ನ ಪ್ರೀತಿಯ ಮಾತು ಎಲ್ಲಾ ಹೆಣ್ಮಕ್ಳಿಗೂ.
1: ಇದುವರೆಗೂ ಕೇಳಿದರಲ್ಲವೇ ಋತುಬಂಧದ ಬಗ್ಗೆ, ಋತುಬಂಧ ಯಾವ ರೀತಿಯಲ್ಲಿ ನಿಲ್ಲುತ್ತದೆ ಎನ್ನುವುದರ ಬಗ್ಗೆ, ಹಾಗೂ ಋತುಬಂಧ ನಿಲ್ಲುವಾಗ ಯಾವ ರೀತಿಯಾದಂತಹ ನಾವು ನಿಯಂತ್ರಣಗಳನ್ನ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ, ಹಾಗೆ ತಪ್ಪು ಕಲ್ಪನೆಗಳಿಗೆ ಕಿವಿಗೂಡಬಾರದು ಎಂದು, ಅದೇ ರೀತಿಯಲ್ಲಿ ಋತುಬಂಧ ನಿಲ್ಲುವಾಗ ತಪ್ಪದೇ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕೆಂದು ನಿರ್ಲಕ್ಷ್ಯ ಮಾಡಬೇಡಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಋತುಬಂಧವನ್ನು ಹೇಗೆ ಧೈರ್ಯವಾಗಿ ಎದುರಿಸಬೇಕು ಎನ್ನುವುದರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಮಹಿಳೆಯರಿಗೆಲ್ಲರಿಗೂ ಅಗತಾ ಶೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮದೊಂದು ಸಮುದಾಯ ಬಾನುಲಿ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್. ಒಂದು ಒಳ್ಳೆ ವಿಷಯವನ್ನ ಎಲ್ಲ ಸಮುದಾಯದ ಹೆಣ್ಮಕ್ಳಿಗೆ, ಇದರಲ್ಲಿ ಬರೀ ಹೆಣ್ಮಕ್ಳು ಕೇಳಿಸ್ಕೋಬೇಕಂತಲ್ಲ, ಗಂಡ್ಮಕ್ಳು ಕೇಳಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತ ಭಾವನಾತ್ಮಕ ಒಂದು ಸ್ಪಂದನೆ, ಒಂದು ಸಹಕಾರ ಇದು ಕೊಡ್ಬೇಕು.
1: ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.

0: ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
1: ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ. ಕಟ್ಟೋಣ ನಾವೆಲ್ಲ ಸ್ವಚ್ಛ

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.